ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜೀವನದಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದಿರುವುದು ಮತ್ತು ಸಮಾಧಾನದಿಂದ ಇರುವುದು ನೆಮ್ಮದಿಯ ಮೂಲಮಂತ್ರ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ ದಿನಾಂಕ 12 ಮೇ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು. ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ನಿಮ್ಮ ಸೇವೆಯಲ್ಲಿ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಬಂತಮ್ಮ ಇಂದು ಬಂತಮ್ಮ, ವರಲಕ್ಷ್ಮಿ ವೃತ್ತಮಿಂದು ಬಂತಮ್ಮ, ಬಾರಮ್ಮ ತಾಯಿ ಬಾರಮ್ಮ, ಪೂಜೆಯ ಸ್ವೀಕರಿಸು ಬಾರಮ್ಮ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರಾವಣ ಮಂಗಳ ಮುಂಜಾನೆ ಮಂಗಳ ಗೌರಿಯು ಬಂದಾಳೆ. ಕೇಳಿ ಈ ಒಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಶಕ್ತಿ ಸ್ವರೂಪಿಣಿ ಮೂಕಾಂಬಿಕೆ, ಅಚಲವು ನಿನ್ನಲ್ಲಿ ನಮ್ಮ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಕೈಲಾಸಗಿರಿಯಲ್ಲಿ ಆಲಯ ಪಡೆದ ಗೌರಿ ಉಮಾಶಂಕರಿ, ಭಕ್ತರ ಕಷ್ಟವ ತೀರಿಪ ಜನನಿ ಅನ್ನಪೂರ್ಣೇಶ್ವರಿ.

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಸಾವಿತ್ರಿ ಗಾಯತ್ರಿ ಸರಸ್ವತಿ ಎಂದರೆ ಎಲ್ಲವೂ ನೀನಮ್ಮ, ಬ್ರಾಹ್ಮಿ ವೈಷ್ಣವಿ ರೌದ್ರಣಿ ಎಂದರೆ ಮೂವರು

ಭಕ್ತಿಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ. ಶ್ರೀರಂಗಗಿರಿ ಮೇಲಿಂದ ಬೀಸಿ ಬಂದ ತಂಗಾಳಿ ಕೂರುತ್ತಿದೆ, ನಿನಗೆ ಮಂಗಳ. ಕೇಳಿ ಈ ಒಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಕೊಲ್ಲೂರಿನ ಈ ಮಣ್ಣು ಎನಿತು ಪುಣ್ಯ ಮಾಡಿತು, ತಾಯಿ ಪಾದ ಕಮಲ ಸೋಸಿ ಎನಿತು.

ದಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ತಿರ್ಲಾಪುರ್. ಇವತ್ತು ಬಸವಣ್ಣನವರ ಮತ್ತೊಂದು ವಚನವನ್ನು ತೆಗೆದುಕೊಂಡು ತಮ್ಮೆದುರಿಗೆ ಬಂದಿದ್ದೇನೆ. ಎನಗಿಂತ ಕಿರಿಯರಿಲ್ಲ ಎನ್ನುವಂಥ ವಚನ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎನ್ನ ಮನವೇ ಸಾಕ್ಷಿ, ನಿಮ್ಮ ಪಾದವೇ ಸಾಕ್ಷಿ. ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಬಸವಣ್ಣವರು ಮಾಂಡಲಿಕ ಮಾದರಸರ ಮುದ್ದಿನ ಮಗ. ಜಾತಿಯಿಂದ ಬ್ರಾಹ್ಮಣರು ವರ್ಗಶ್ರೇಷ್ಠತೆ ವರ್ಣಶ್ರೇಷ್ಠತೆಯನ್ನು ಧಿಕ್ಕರಿಸಿ ಸರ್ವರನ್ನು ಸಮಾನವಾಗಿ ಕಾಣುವ ಬಯಕೆಯಿಂದ ತಾನೂ ಉಪನಯನವನ್ನು ವಿರೋಧಿಸಿ ಜಾತಿ ಕರ್ಮಟತನದಿಂದ ಮುಕ್ತಗೊಂಡು ಸರ್ವಕಾಲಿಕ ಸಮಾನತೆಯನ್ನು ಸಾರುವ ಧರ್ಮದ ಶೋಧನೆಗೆ ತೊಡಗುತ್ತಾರೆ. ಮನೆ ಬಿಟ್ಟು ಹೋರಾಟ. ಬಸವಣ್ಣ ಅವರೊಂದಿಗೆ ಹಿರಿಯ ಅಕ್ಕ ನಾಗಮ್ಮ ಹಾಗೂ ಮಾವ ಶಿವದೇವನೊಂದಿಗೆ ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಅಲ್ಲಿ ತಮ್ಮ ಮೂಲ ಶಿಕ್ಷಣವನ್ನು ಮುಗಿಸಿ ಅದು ಕೇವಲ ಅಕ್ಷರಾಭ್ಯಾಸ ಮಾತ್ರ. ಕೆಲವರು ಅವರ ಗುರುಗಳು ಜಾತಿ ವೇದ ಮುನಿ, ಇನ್ನು ಕೆಲವರು ಈಶಾನ್ಯ ಮೂರ್ತಿ ಅಂತಾರೆ. ಆದರೆ ಇವೆಲ್ಲ ಕಪೋಲಕಲ್ಪಿತ ಪುರಾಣದ ಹೇಳಿಕೆಗಳು. ಬಸವಣ್ಣನವರು ಒಂದು ಗುರುವಿಲ್ಲದ ಗುಡ್ಡ. ಜನಪದಿಗರು ಬಸವಣ್ಣನನ್ನು ಗುರುವಿಲ್ಲದ ಗುಡ್ಡ ಅಂತ ಹೇಳ್ತಾರೆ. ಇಲ್ಲಿ ಅಕ್ಷರ ಕಲಿಸಿದ ಗುರುವಲ್ಲ, ಆಧ್ಯಾತ್ಮಿಕ ಗುರು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಜಾತಿ ವೇದ ಮುನಿ ಎಂಬ ಹುಸಿ ಮಾತ್ರ. ಬಸವಣ್ಣನವರು ತಮ್ಮ ವೈಚಾರಿಕ ಪ್ರಜ್ಞೆಯಿಂದ ಅತ್ಯಂತ ಪ್ರಗತಿಪರ ಲಿಂಗಾಯತ ಧರ್ಮದವನ್ನು ಹಾಗೇನೆ ಆಂದೋಲನವನ್ನು ಆರಂಭಿಸ್ತಾರೆ. ಎಲ್ಲ ಅಸಮಾನತೆಗಳನ್ನು ಕಿತ್ತೆಸೆದು ಸರ್ವರಿಗೂ ಸಮಪಾಲು ಸಮಬಾಳು ತತ್ವದ ಅಡಿಯಲ್ಲಿ ನಡೆದುಕೊಳ್ತಾರೆ. ಈ ಬಿಜ್ಜಳನ ಆಸ್ಥಾನದ ಪ್ರಧಾನಮಂತ್ರಿ

0: ನಾಯಕ ಅರ್ಥ ಸಚಿವ ಮಹಾವೇದಾವಿ ಬಸವಣ್ಣವರು ಸಾಮಾಜಿಕ ಪರಿವರ್ತನೆ ಒಳಗೆ ಎಲ್ಲರಿಗಿಂತ ಕಿರಿಯವನು ಅಂಥೇಳಿ ಅಸ್ಪೃಶ್ಯರನ್ನು ಅಪ್ಪಿಕೊಳ್ತಾರೆ. ತಮ್ಮ ವೃತ್ತಿ ಶ್ರೇಷ್ಠತೆಯನ್ನು ತೋರದೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತ ಹೇಳ್ತಾ ತಾವು ಎಲ್ಲರಿಗಿಂತ ಚಿಕ್ಕವರು ಅಂತ ಹೇಳಿ ವಿನಮ್ರವಾಗಿ ಹೇಳ್ಕೊಳ್ತಾರೆ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅಂದರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾವು ಅನ್ಕೋತೀವಿ ಯಾವುದಾದ್ರೂ ಒಂದು ಪದವಿ ಸಿಕ್ತು, ಸ್ಥಾನ ಸಿಕ್ತು, ಶ್ರೀಮಂತಿಕೆ ಸಿಕ್ಕಾಗ ನನಗಿಂತ ದೊಡ್ಡವರ ಯಾರಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಅಷ್ಟೆಲ್ಲ ಸ್ಥಾನಮಾನಗಳು ಇದ್ದಾಗ್ಯೂ ಕೂಡ ಬಸವಣ್ಣವ್ರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ. ಮಂತ್ರಿ ಪದವಿ, ರಾಜ್ಯಭಾರದಲ್ಲಿ ಕಾರಣಿಕ, ಆಡಳಿತದ ಜವಾಬ್ದಾರಿ, ಬೊಕ್ಕಸದ ಆರ್ಥಿಕ ಪರಿಸ್ಥಿತಿ ನೋಡಿಕೊಳ್ಳುವಂಥದ್ದು, ಹೀಗೆ ಒಂದು ಘನ ಜವಾಬ್ದಾರಿ ಇದ್ದರೂ ಕೂಡ ಬಸವಣ್ಣವರು ನಾನು ಕಿರಿಯ ಅಂತ ಹೇಳ್ತಾರೆ. ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದರೆ, ಸಮಷ್ಟಿಯ ಒಳಿತಿಗಾಗಿ ನಿರಂತರ ಚಿಂತಿಸೋನು ಭಕ್ತ. ಮಳೆ ಬೆಳೆ ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರ ನಡೆ ನುಡಿಯೊಳಗೆ ಸಮಾನತೆಯನ್ನು ಕಾಣೋನು. ಶಿವಭಕ್ತರು ಕಾಯಕ ದಾಸೋಹ ಮಾಡಿ ಶಿವಪ್ರಜ್ಞೆಯನ್ನು ತಮ್ಮ ಅಂಗದಲ್ಲಿ ಇಂಬಿಟ್ಟು ಕರಸ್ಥಲದ ಲಿಂಗದಲ್ಲಿ ಅರುವಿನ ಅನುಸಂಧಾನ ಮಾಡಿ ಭಕ್ತನೇ ಶಿವನಾಗುವ ಪರಿಯನ್ನು ಕಂಡುಕೊಂಡಂಥವರು ಶಿವಭಕ್ತರು. ಅವರಿಗಿಂತ ಹಿರಿಯರು ಇಲ್ಲ ಅಂಥೇಳಿ ವಿನಮ್ರವಾಗಿ ಬಸವಣ್ಣವರು ಹೇಳ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಎನ್ನ ಮನವೇ ಸಾಕ್ಷಿ ನಿಮ್ಮ ಪಾದವೇ ಸಾಕ್ಷಿ. ನೋಡ್ರಿ ಅಂದರೆ, ಶಿವಚೈತನ್ಯ ಮಂಗಳಮಯ ಚಲನಶೀಲತೆ ಅದುವೇ ಜಂಗಮ. ಇಂತಹ ಜಂಗಮ ಜ್ಞಾನವನ್ನು ಪಡೆದವರು ಹಿರಿಯರು, ಅದನ್ನು ಪಾಲಿಸೋರು ಅನಿಸೋರು ಚಿಕ್ಕವರು. ಶಿವಭಕ್ತಿ ಜಂಗಮ ಚೇತನವೆಂಬುದೊಂದು ಮೌಲ್ಯ, ಅದು ನಿತ್ಯ ನೂತನವಾಗಿರುತ್ತೆ. ಇಂತಹ ಸತ್ಯದ ದರ್ಶನದ ಹುಡುಕಾಟಕ್ಕೆ ಎರಗುವ ಸಾಧಕ ತನ್ನ ಮನಸ್ಸಾಕ್ಷಿಯಾಗಿ ಎಲ್ಲ ಜ್ಯೇಷ್ಠತೆ ಶ್ರೇಷ್ಠತೆಯನ್ನು ಧಿಕ್ಕರಿಸಿ ಸಾಧಕ ಸಣ್ಣವನಾಗಿ ಕಲಿಯುವುದು ಬಹಳವಾಗಿ, ಅದು ಹೇಗೆ ಅಂತಂದರೆ ವಿಶಾಲವಾದ ಸಮಾಜ ಅನ್ನುವಂತಹ ಒಂದು ಬಯಲಿನಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಪಾದವೇ ಸಾಕ್ಷಿ ಅಂದರೆ, ಇಲ್ಲಿ ಬಯಲು ನಿರಾಳ ನಿರಾಕಾರ ಜ್ಞಾನ, ಅದು ಅಗಮ್ಯ ಅಗೋಚರವಾದಂತಹ ವಸ್ತು. ಇಂತಹ ಜ್ಞಾನದ ಪಾದದ ಸಾಕ್ಷಿಯಾಗಿ ತಮ್ಮ ಧನ್ಯತಾ ಭಾವವನ್ನು ವ್ಯಕ್ತಪಡಿಸ್ತಾರೆ ಬಸವಣ್ಣವರು. ಕೂಡಲ ಸಂಗಮ ದೇವ ಏನಾಗಿದೆ ದಿವ್ಯ ಅಂದರೆ, ಎಲ್ಲವನ್ನೂ ಸಾಧಿಸಿ ಏನೂ ಇಲ್ಲ, ನಾ ಏನೂ ಮಾಡಿಲ್ಲ, ನಂದೇನೂ ಅಲ್ಲ ಎನ್ನುವಂಥ ಸರಳ ಭಾವನವನ್ನು ತಳೆದು ಸಮಾಜ ಪರಿವರ್ತನೆಯೊಳಗೆ ಹಮ್ಮು ಬಿಮ್ಮು ಬಿಟ್ಟು ಸರಳ ಸಜ್ಜನಿಕೆಯ ಮಹಾ ವ್ಯಕ್ತಿತ್ವವನ್ನು ಸಾಧಿಸೋದು ಬಹುಶಃ ಶರಣರಿಗೆ ಮಾತ್ರ ಸಾಧ್ಯವಿತ್ತೇನೋ. ಇಂತಹ ಶರಣರ ಮುಂದೆ ಸದಾ ಚಿಕ್ಕವನಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗುವ ಮಹಾಪದವಿಯನ್ನು ಕರುಣಿಸು ಅಂತ ಭಿನ್ನವಿಸ್ತಾರೆ ಬಸವಣ್ಣವರು. ಇಂತಹ ವಿನಮ್ರ ನೀತಿಯಿಂದ ತಮ್ಮ ಬದುಕು ದಿವ್ಯವಾಗುತ್ತದೆ ಅಂತಾರೆ ಬಸವಣ್ಣವರು. ಧನ್ಯವಾದಗಳು.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತ್

ಒಂಬತ್ತನೇ ಅಧ್ಯಾಯದ ಮೂವತ್ತನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡಿದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಯಾಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ ಅಂಥೇಳಿ. ಇದರರ್ಥ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾದವನು ಒಮ್ಮೊಮ್ಮೆ ಅವನಿಂದ ತಪ್ಪು ನಡೆಯಬಹುದು, ಅಸಹ್ಯವಾದ ಚಟುವಟಿಕೆಯಲ್ಲಿ ತೊಡಗಿರುವುದು ಕಂಡು ಬಂದರೂ ಅವುಗಳನ್ನು ಚಂದ್ರನಲ್ಲಿರುವ ಮೊಲದ ಗುರುತನ್ನು ಹೋಲುವ ಕಲೆಗಳಂತೆ ಪರಿಗಣಿಸಬೇಕು. ಇಂತಹ ಕಲೆಗಳು ಬೆಳದಿಂಗಳು ಹರಡುವುದಕ್ಕೆ ಅಡ್ಡಿಯಾಗುವುದಿಲ್ಲ. ಹೀಗೆ ಭಕ್ತನೊಬ್ಬನು ಸಾಧು ಮಾರ್ಗದಿಂದ ಅಕಸ್ಮಾತ್ತಾಗಿ ಪತನಗೊಂಡರೆ ಆತನು ಅಸಹ್ಯವನ್ನು ಉಂಟು ಮಾಡುವುದಿಲ್ಲ. ಆದರೆ ಆಧ್ಯಾತ್ಮಿಕ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಭಕ್ತನು ಎಲ್ಲ ಬಗೆಯ ಅಸಹ್ಯಕರ ರೀತಿಗಳಲ್ಲಿ ವರ್ತಿಸಬಹುದು ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಐಹಿಕ ಸಂಬಂಧಗಳ ಬಲಿಷ್ಠ ಪ್ರಭಾವದಿಂದ ಉಂಟಾಗುವ ಆಕಸ್ಮಿಕಗಳನ್ನು ಮಾತ್ರ ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಸೊ ಯಾರು ಈ ಶ್ಲೋಕವನ್ನು ದುರುಪಯೋಗ ಮಾಡಿಕೊಂಡು ತಪ್ಪು ತಪ್ಪಾಗಿ ನಡೆದು ತಾನು ಇನ್ನೂ ಭಕ್ತನೇ ಅಂತ ಅಂದ್ಕೊಳ್ಬಾರ್ದು. ಭಕ್ತಿ ಸೇವೆಯಿಂದ ಆತನು ತನ್ನ ಚಾರಿತ್ರ್ಯವನ್ನು ಉತ್ತಮಗೊಳಿಸಿಕೊಳ್ಳದಿದ್ದರೆ ಆತನು ಉನ್ನತ ಭಕ್ತನಲ್ಲ ಅಂತೇಳಿ ಅರ್ಥ ಮಾಡಿಕೊಳ್ಬೇಕು. ಸೊ ಇಲ್ಲಿ ಭಕ್ತನಾದವನಲ್ಲಿ ತಪ್ಪುಗಳಾಗುವುದು ಸಹಜ, ಆದರೆ ಅವನನ್ನು ಸಾಧು ಎಂದೇ ಪರಿಗಣಿಸಬೇಕು ಅಂತ ಭಗವಂತ ಹೇಳ್ತಾರೆ. ಸೊ ಇದು ಭಗವಂತನಿಗೆ ಭಕ್ತರ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತದೆ. ಭಗವಂತ ಭಕ್ತರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಾರೆ ಉನ್ನತಿಯನ್ನು ಸಾಧಿಸುವುದಕ್ಕೆ ಅಂತೇಳಿ. ಯಾಕೆ ಅವನನ್ನು ಸಾಧು ಎಂದು ಪರಿಗಣಿಸಬೇಕು? ಮುಂದಿನ ಶ್ಲೋಕದಲ್ಲಿ ಭಗವಂತ ವಿವರಿಸ್ತಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಸೊ ಇಲ್ಲಿ ಭಗವಂತ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಭಕ್ತರು ಎಂದಿಗೂ ನಾಶವಾಗುವುದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಯಾಕೆ ಅವರನ್ನು ಸಾಧು ಎಂದೇ ಪರಿಗಣಿಸಬೇಕು? ಭಕ್ತಿ ಮಾರ್ಗದಲ್ಲಿ ಬರುವವರನ್ನು, ಅವರಿಂದ ತಪ್ಪುಗಳಾದರೂ ಅವರು ಸಾಧುಗಳೇ ಆಗಿರುತ್ತಾರೆ. ಯಾಕೆಂದರೆ ಶೀಘ್ರವಾಗಿ ಅವರು ಧರ್ಮಾತ್ಮರಾಗುತ್ತಾರೆ. ಭಕ್ತಿ ಅಷ್ಟು ಪವರ್ಫುಲ್ ಆಗಿದೆ, ಅವರನ್ನು ಧರ್ಮಾತ್ಮರನ್ನಾಗಿ ಮಾಡುತ್ತದೆ ಅಂಥೇಳಿ. ಸೊ ಇದನ್ನು ತಪ್ಪರ್ಥ ಮಾಡಿಕೊಳ್ಳಬಾರ್ದು. ಏಳನೇ ಅಧ್ಯಾಯದಲ್ಲಿ ಭಗವಂತ ಕಿಡಿಗೇಡಿತನದಲ್ಲಿ ತೊಡಗಿರುವವನು ಪರಮಪ್ರಭುವಿನ ಭಕ್ತನಾಗಲಾರ ಅಂತ ಹೇಳ್ತಾರೆ. ಸೊ ಪರಮಪ್ರಭುವಿನ ಭಕ್ತನಲ್ಲದವನಿಗೆ ಯಾವುದೇ ಒಳ್ಳೆಯ ಅರ್ಹತೆಗಳಿರುವುದಿಲ್ಲ. ಆಕಸ್ಮಿಕವಾಗಿ ಆಗಲಿ, ಉದ್ದೇಶಪೂರ್ವಕವಾಗಿ ಆಗಲಿ, ತಪ್ಪನ್ನು ಮಾಡುವವರು ಪರಿಶುದ್ಧ ಭಕ್ತ ಹೇಗಾದನು ನ್ಯಾಯವಾಗಿ ಈ ಪ್ರಶ್ನೆಯನ್ನು ಕೇಳಬಹುದು. ಏಳನೇ ಅಧ್ಯಾಯದಲ್ಲಿ ಹೇಳಿದಾಗೆ ಭಕ್ತಿ ಸೇವೆಗೆ ಬಾರದೇ ಇರುವ ದುಷ್ಕರ್ಮಿಗಳಿಗೆ ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಒಳ್ಳೆಯ ಅರ್ಹತೆಗಳೇ ಇರುವುದಿಲ್ಲ. ಸಾಮಾನ್ಯವಾಗಿ ಭಕ್ತಿ ಸೇವೆಯ 9 ವಿಧಗಳಲ್ಲಿ ತೊಡಗಿರುವ ಭಕ್ತನು ಹೃದಯದಿಂದ ಎಲ್ಲ ಕಲ್ಮಶವನ್ನು ತೊಡೆದು ಹಾಕುವುದರಲ್ಲಿ ನಿರತನಾಗಿರುತ್ತಾನೆ. ಅವನು ಭಗವಂತನನ್ನು ಹೃದಯದಲ್ಲಿ ಧರಿಸಿರುತ್ತಾನೆ. ಸಹಜವಾಗಿ ಅವನ ಎಲ್ಲ ಪಾಪ ಕಲ್ಮಶಗಳು ತೊಳೆದು ಹೋಗುತ್ತವೆ. ಸದಾ ಭಗವಂತನನ್ನು ಕುರಿತು ಯೋಚಿಸುವುದು ಅವನನ್ನು ಪರಿಶುದ್ಧ ಹೃದಯನನ್ನಾಗಿ ಮಾಡುತ್ತದೆ. ವೇದಗಳ ಪ್ರಕಾರ ಒಂದು ನಿಯಮವಿದೆ, ಉನ್ನತ ಸ್ಥಾನದಿಂದ ಪತನ ಹೊಂದಿದವನು ಪರಿಶುದ್ಧನಾಗಲು ಕೆಲವು ಪ್ರಾಯಶ್ಚಿತ ವಿಧಿಗಳನ್ನು ಅನುಸರಿಸಬೇಕು. ಆದರೆ ಇಲ್ಲಿ ಅಂತಹ ನಿಯಮವೇನೂ ಇಲ್ಲ, ಏಕೆಂದರೆ ಆತನು ಸದಾ ದೇವೋತ್ತಮ ಪರಮಪುರುಷನನ್ನು ಸ್ಮರಿಸುವುದರಿಂದ ಪರಿಶುದ್ಧಗೊಳಿಸುವ ಪ್ರಕ್ರಿಯೆಯು ಆಗಲೇ ಭಕ್ತನ ಹೃದಯದಲ್ಲಿದೆ. ಸೊ ಅವನು ಹರಿನಾಮವನ್ನು ಜಪಿಸಿದರೆ, ಅದನ್ನು ನಿಲ್ಲಿಸದೆ ಆ ಜಪವನ್ನು ಮುಂದುವರಿಸಿದರೆ ಅವನನ್ನು ಇದು ಎಲ್ಲ ಆಕಸ್ಮಿಕ ಪತನಗಳಿಂದ ರಕ್ಷಿಸುತ್ತದೆ. ಹೀಗೆ ಅವನು ಎಲ್ಲ ಐಹಿಕ ಕಲ್ಮಶಗಳ ಸೋಂಕಿನಿಂದ ಎಂದೆಂದೂ ಮುಕ್ತನಾಗಿರುವನು. ಭಕ್ತಿ ಮಾರ್ಗಕ್ಕೆ ಯಾರೇ ಬರಲಿ, ಅವರು ಪರಿಶುದ್ಧರಾಗೇ ಆಗುತ್ತಾರೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಇಲ್ಲಿ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ನೀನು ಡಿಕ್ಲೇರ್ ಮಾಡು ಇದನ್ನು ಲೋಕಕ್ಕೆ, ನಮೇ ಭಕ್ತ ಪ್ರಣಶ್ಯತಿ, ನೀನು ಹೇಳು. ಯಾಕೆಂದರೆ ನಾನು ಹೇಳೋ ಬದಲು ನೀನು ಹೇಳಿದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ನೀನು ನನ್ನ ಭಕ್ತ, ನಿನಗೆ ಗೊತ್ತು ಏನು ಭಕ್ತವತ್ಸಲ ಸ್ವಭಾವ ನನ್ನದು ಅನ್ನುವಂಥದ್ದು ನಿನಗೆ ಗೊತ್ತಿರುತ್ತೆ. ನನ್ನ ಭಕ್ತರ ರಕ್ಷಣೆ ನಾನು ಯಾವಾಗಲೂ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತಿರುತ್ತೆ. ಆದ್ದರಿಂದ ನನ್ನ ಭಕ್ತನಾದವನು ಎಂದೂ ನಾಶವಾಗುವುದಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಇದೊಂದು ಭರವಸೆ ನಮಗೆ ಸಿಗ್ತಾ ಇರುವಂಥದ್ದು ಜೀವನದಲ್ಲಿ. ಭಕ್ತಿ ಮಾರ್ಗಕ್ಕೆ ಬಂದವರಿಗೆ ಯಾವುದೇ ರೀತಿಯಲ್ಲಿ ಅಂದರೆ ನಾಶ ಅನ್ನುವಂಥದ್ದು ಇಲ್ಲ. ಭಕ್ತಿಯು ನಾಶಗೊಳ್ಳುವುದಿಲ್ಲ, ಭಕ್ತನೂ ನಾಶಗೊಳ್ಳುವುದಿಲ್ಲ. ಭಗವಂತ ಎಲ್ಲ ರೀತಿಯಲ್ಲಿ ಅವರನ್ನು ರಕ್ಷಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. 9 ಅಧ್ಯಾಯದ 32 ಶ್ಲೋಕ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋ ನಯಃ ಸ್ತ್ರೀಯೋ ವೈಶ್ಯಸ್ತಥಾಶು.

ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಸೊ ಈ ಶ್ಲೋಕವನ್ನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ತುಂಬ ಜನ. ಯಾಕೆ ಈ ಥರ ಹೇಳ್ತಾರೆ ಇಲ್ಲಿ ಭಗವಂತ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಅಂತೇಳಿ? ಸೊ ಇದರ ಅರ್ಥ, ಈಗ ಕೆಲವೊಂದು ಮಂತ್ರಗಳನ್ನು ಪಠಿಸೋದಕ್ಕೆ ಕೆಲವೊಂದು ಅರ್ಹತೆಗಳು ಬೇಕು. ಸೊ ವೇದ ಆ ಪಾಠವನ್ನು ಅವರು ಕಲಿತಿರಬೇಕು. ಅದಕ್ಕೆ ಅದರದ್ದೇ ಆದಂಥ ಒಂದು ವಿಧಾನಗಳಿವೆ. ಆದರೆ ಭಕ್ತಿ ಮಾರ್ಗ ಹಾಗಲ್ಲ, ಹರೇ ಕೃಷ್ಣ ಮಹಾಮಂತ್ರ ಹಾಗಲ್ಲ, ಯಾರು ಕೂಡ ಪಠಿಸ್ಬೋದು. ಭಕ್ತಿ ಮಾರ್ಗದಲ್ಲಿ ಭಗವಂತನ ಜೊತೆ ಯಾರು ಕೂಡ ಕನೆಕ್ಟ್ ಆಗ್ಬೋದು. ಈ ಜನ್ಮದಲ್ಲಿಯೇ ಅವರು ಪರಮಗತಿಯನ್ನು ಪಡೆಯಬಲ್ಲರು ಅಂತೇಳಿ. ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಇಲ್ಲಿ ಭಗವಂತ ಸ್ಪಷ್ಟವಾಗಿ ಸಾರ್ತಾರೆ. ಜೀವನದ ಪ್ರಾಪಂಚಿಕ ಪರಿಕಲ್ಪನೆಯಲ್ಲಿ ಇಂತಹ ಭೇದಗಳುಂಟು, ಆದರೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಇಂತಹ ಭೇದಗಳಿಲ್ಲ. ಪ್ರತಿಯೊಬ್ಬನು ಪರಮಗತಿಗೆ ಅರ್ಹನೇ. ಶ್ರೀಮದ್ ಭಾಗವತದಲ್ಲಿ ಹೇಳಲಾಗಿದೆ, ಚಂಡಾಲರಂತಹ ಅತ್ಯಂತ ಕೀಳಾದವರು ಒಬ್ಬ ಪರಿಶುದ್ಧ ಭಕ್ತನ ಸಹವಾಸದಿಂದ ಪರಿಶುದ್ಧರಾಗಬಲ್ಲರು ಅಂತ ಹೇಳಲಾಗಿದೆ. ಭಕ್ತಿ ಸೇವೆ ಮತ್ತು ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನ ಎಷ್ಟು ಶಕ್ತವಾದವು ಎಂದರೆ, ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಭೇದ ಭಾವವಿಲ್ಲ, ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು. ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳವಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ. ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನನ್ನು ಸಾತ್ವಿಕ ಸ್ವಭಾವದವರು, ರಾಜಸ ಸ್ವಭಾವದವರು ಮತ್ತು ತಾಮಸ ಸ್ವಭಾವದವರು ಅಂತ ವರ್ಗೀಕರಿಸಲಾಗಿದೆ. ಸೊ ಇವರಿಗಿಂತ ಕೆಳಗಿನವರನ್ನು ಚಂಡಾಲರು ಅಂತ ಕರೆಯುತ್ತಾರೆ. ಅವರು ಪಾಪಿ ಒಂದು ಅಂದರೆ ಪಾಪಿಗಳು, ಪಾಪಿ ಸಂಸಾರದಲ್ಲಿ ಹುಟ್ಟುತ್ತಾರೆ ಅಂತ ಹೇಳಲಾಗಿದೆ ಸಾಮಾನ್ಯವಾಗಿ. ಸೊ ಇಂಥವರ ಸಹವಾಸವನ್ನು ಮೇಲಿನ ವರ್ಗಗಳವರು ಒಪ್ಪುವುದಿಲ್ಲ. ಆದರೆ ಭಕ್ತಿ ಸೇವೆಯ ಪ್ರಕ್ರಿಯೆ ಅಂದರೆ ಅದರ ಪ್ರಕ್ರಿಯೆಯ ಶಕ್ತಿ ಎಷ್ಟೆಂದರೆ, ಭಗವಂತನ ಪರಿಶುದ್ಧ ಭಕ್ತನು ಕೆಳಗಿನ ವರ್ಗಗಳ ಎಲ್ಲರೂ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವಂತೆ ಮಾಡಬಲ್ಲ. ಮನುಷ್ಯನು ಕೃಷ್ಣನ ಆಶ್ರಯವನ್ನು ಪಡೆದಾಗ ಮಾತ್ರ ಇದು ಸಾಧ್ಯ. ವ್ಯಪಾಶ್ರಿತ್ಯ ಎನ್ನುವ ಶಬ್ದವು ಇಲ್ಲಿ ಸೂಚಿಸುವಂತೆ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯವನ್ನು ಪಡೆಯಬೇಕು. ಆಗ ಅವನು ಮಹಾಜ್ಞಾನಿಗಳಿಗಿಂತಲೂ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ. ಸೊ ಇಲ್ಲಿ ಯಾರು ಕೂಡ ಭಗವಂತನಲ್ಲಿಗೆ ಬರ್ಬೋದು ಭಕ್ತಿಯನ್ನು ಮಾಡಿ ಯಾವುದೇ ಭೇದ ಭಾವ ಇಲ್ಲ ಅನ್ನೋದನ್ನು ಹೇಳಲಾಗಿದೆ. ಭಕ್ತಿ ಮಾರ್ಗದಲ್ಲಿ ಬಂದವರು ಯಾರೇ ಆಗಿರಲಿ ಅವರು ಶ್ರೇಷ್ಠರಾಗುತ್ತಾರೆ. ಎಲ್ಲ ಉತ್ತಮ ಗುಣಗಳನ್ನು ಅವರು ಅಳವಡಿಸಿಕೊಳ್ಳುತ್ತಾರೆ, ಅವರಲ್ಲಿ ರೂಢಿಸಿಕೊಳ್ತಾರೆ, ಅದರಿಂದ ಅವರು ಶ್ರೇಷ್ಠರಾಗುತ್ತಾರೆ ಅಂತ ಇಲ್ಲಿ ಭಗವಂತ ತನ್ನ ಅಂದರೆ ಎಲ್ಲರೂ ನನ್ನಲ್ಲಿಗೆ ಬನ್ನಿ, ನಾನು ಯಾರ ಜೊತೆಗೂ ನಾನು ಭೇದ ಭಾವ ಮಾಡಲ್ಲ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. 33ನೇ ಶ್ಲೋಕ.

0: ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದ್ದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು. ಈ ಅಹಿಕ ಜಗತ್ತಿನಲ್ಲಿ ಜನರ ಬೇರೆ ಬೇರೆ ವರ್ಗಗಳುಂಟು. ಏನೇ ಆಗಲಿ, ಈ ಜಗತ್ತು ಯಾರಿಗೂ ಸುಖದ ತಾಣವಲ್ಲ. ಅನಿತ್ಯಂ ಅಸುಖಂ ಲೋಕಂ, ಈ ಲೋಕವು ಅಶಾಶ್ವತವಾಗಿದ್ದು ದುಃಖಗಳಿಂದ ತುಂಬಿ ಹೋಗಿದೆ. ಇದು ಯಾವುದೇ ವಿವೇಕಯುಕ್ತನಾದ ಯೋಗ್ಯ ಮನುಷ್ಯನು ವಾಸ ಮಾಡುವಂಥ ಸ್ಥಳವಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಸೊ ಭಗವಂತನೇ ಈ ಪ್ರಪಂಚವು ಅಶಾಶ್ವತ ಮತ್ತು ದುಃಖಗಳಿಂದ ತುಂಬಿದೆ ಅಂತ ಹೇಳ್ತಾರೆ ಕೆಲವು ತತ್ವಶಾಸ್ತ್ರಜ್ಞರು. ಅದರಲ್ಲೂ ಕೆಲವರು ಜಗತ್ತು ಮಿಥ್ಯೆ ಅಂತ ಹೇಳ್ತಾರೆ. ಆದರೆ ಭಗವದ್ಗೀತೆಯಿಂದ ನಾವು ಈ ಜಗತ್ತು ಮಿಥ್ಯೆಯಲ್ಲ, ಆದರೆ ಅಶಾಶ್ವತ ಅಂತೇಳಿ ತಿಳ್ಕೋಬಹುದು. ಅಶಾಶ್ವತಿಗೂ ಮಿಥ್ಯೆಗೂ ವ್ಯತ್ಯಾಸ. ಈ ಜಗತ್ತು ಅಶಾಶ್ವತ, ಆದರೆ ಇನ್ನೊಂದು ಜಗತ್ತಿದೆ, ಅದು ಶಾಶ್ವತ. ಈ ಜಗತ್ತು ದುಃಖಮಯ, ಆದರೆ ಇನ್ನೊಂದು ಜಗತ್ತು ಶಾಶ್ವತ ಮತ್ತು ಆನಂದಮಯ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಅರ್ಜುನನು ಒಂದು ಸಾಧು ಸ್ವಭಾವದ ರಾಜಕುಟುಂಬದಲ್ಲಿ ಹುಟ್ಟಿದವನು. ಅವನಿಗೂ ಇಲ್ಲಿ ಶ್ರೀಕೃಷ್ಣ ನನ್ನ ಭಕ್ತಿ ಸೇವೆಯನ್ನು ತೆಗೆದುಕೋ ಮತ್ತು ಶೀಘ್ರವಾಗಿ ಭಗವದ್ಧಾಮಕ್ಕೆ ಬಂದುಬಿಡು ಅಂತ ಹೇಳ್ತಾ ಇದ್ದಾರೆ. ದುಃಖಗಳೇ ತುಂಬಿದ ಈ ಅಶಾಶ್ವತ ಜಗತ್ತಿನಲ್ಲಿ ಯಾರು ಇಲ್ಲಿ ಸುಖವಾಗಿರಲಾರರು? ಪ್ರತಿಯೊಬ್ಬನು ಭಗವಂತನ ಹೃದಯಕ್ಕೆ ತನ್ನನ್ನು ಕುಳಿಸಿಕೊಳ್ಳಬೇಕು. ಆಗ ಅವನು ಶಾಶ್ವತವಾಗಿ ಸುಖಿಯಾಗಿರಬಹುದು. ಎಲ್ಲ ವರ್ಗಗಳ ಮನುಷ್ಯರ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಲ್ಲ ಒಂದೇ ಒಂದು ಪ್ರಕ್ರಿಯೆ ಎಂದರೆ ಭಗವಂತನ ಭಕ್ತಿ ಸೇವೆ. ಈ ಮೂಲಕ ತನ್ನ ಬದುಕನ್ನು ಪ್ರತಿಯೊಬ್ಬನು ಪರಿಪೂರ್ಣ ಮಾಡಿಕೊಳ್ಳಬಹುದು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: या काळामध्ये आता मी निरोप घेणार आहे, पण जाण्यापूर्वी आजच्या पुण्यतिथी. शरद पुजारी भारतीय अभिनेते, दिग्दर्शक आणि पटकथा लेखक यांची आज पुण्यतिथी. सैराट पुजारी भारतीय अभिनेता, दिग्दर्शक आणि पटकथा लेखक यांची पुण्यतिथी आजच. के विक्रम सिंग भारतीय दिग्दर्शक आणि निर्माते यांची पुण्यतिथी आजच आहे. या होत्या आजच्या पुण्यतिथी आणि यासोबत मनीषा निरोप घेते, उद्या पुन्हा येईलच. पण तोपर्यंत तुम्ही एकत्र करून दोन्ही 91.4 FM KLE कणसू. नमस्कार
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಮಹಾಂತೇಶ್ ರಾಮಣ್ಣನವರ್.
1: ಅಂಗಾಂಗ ದಾನದ ಮಹತ್ವ ಹೇಳಬೇಕಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ನೀವು ಕೇಳಿರ್ಬೋದು, ರೋಡ್ ಆಕ್ಸಿಡೆಂಟ್ ಆಗಿ ಡೆತ್ ಆಗ್ತಾವ, ಅಥವಾ ಒಂದು ಯಾವುದೋ ಒಂದು ಕೆಲಸ ಮಾಡುವಾಗ ಬಿಲ್ಡಿಂಗ್ ಮ್ಯಾಗಿನ ಬಿದ್ದು ಸಾಯ್ತಾರ. ಈ ರೀತಿ ಬೇರೆ ಬೇರೆ ರೀತಿಯಿಂದ ಒಂದು ಸಾವು ಪ್ರಕರಣ ಕೇಳಿದಾಗ ಇದು ಒಂದಾದರೆ, ನಮಗೆ ನಮ್ಮ ಭಾರತ ದೇಶದಾಗ ಅಂಗಾಂಗ ಸಿಗದೆ ಏನಪ್ಪ ಅಂದ್ರೆ ಮರಣ ಹೊಂದುವಂಥ ವ್ಯಕ್ತಿಗಳು ಭಾಳ ಇದ್ದಾರೆ. ಇದು ಒಂದು ಕಾರಣ. ಈಗ ಆಕ್ಸಿಡೆಂಟ್ ಆಗಿ ಸತ್ತಾರ ಅಂತಂದರೆ ಆಕ್ಸಿಡೆಂಟ್ ಆದರೆ ಅಂದರೆ, ಇಲ್ಲಿ ನಮಗೇನಾಗಿದೆ ಅಂದರೆ ಈ ಒಂದು ಕೊರತೆ ಅಂದ್ರೆ ಏನು, ಅಂಗಾಂಗ ದಾನ ಸಿಗಲಿಲ್ಲ ಅಂಥೇಳಿ ಒಂದು ಆ ಸಾಯುವಂಥ ಜನಗಳ ಸಂಖ್ಯೆ ನೋಡಿದರೆ ಭಾಳ ಇದೆ ಅಂತ ಹೇಳಕ್ಕೆ ಬಯಸ್ತೇನೆ. ಮೊದಲೇದಾಗಿ ಈ ಅಂಗಾಂಗ ದಾನಕ್ಕೆ ಇದಕ್ಕೆ ಜಾತಿ, ಲಿಂಗ, ಧರ್ಮ ಯಾವುದೂ ಸಂಬಂಧ ಇಲ್ಲ, ವಯಸ್ಸು ಕೂಡ ಸಂಬಂಧ ಇಲ್ಲ. ಯಾಕಂತ

ಅಂದ್ರೆ ಈ ಒಂದು ಸಂದರ್ಭಕ್ಕೆ ಯಾರ್ಯಾರು ಮಾಡ್ಬೇಕಂತ ಪ್ರಶ್ನೆ ಬಂದಾಗ ಎಲ್ಲರೂ ನಮ್ಮ ಭಾರತ ದೇಶದಾಗ ಎಲ್ಲರೂ ಮಾಡ್ಲಿಕ್ಕೆ ಬರ್ತದೆ. ಆದ್ರೆ ಯಾಕೆ ಬೇರೆ ಬೇರೆ ಅಡೆತಡೆಗಳು ಇದಾವೆ. ಬಟ್ ನಮ್ಮ ಭಾರತ ದೇಶದಾಗ ಈಗ ಏನಾಗಿದೆ ಅಂದ್ರೆ ನೀವು ಪಾಶ್ಚಾತ್ಯ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಒಂದು ನೀವು ತುಲನಾತ್ಮಕವಾಗಿ ನೋಡಿದ್ರೆ ಅಲ್ಲಿ ಎಲ್ಲರೂ ಆರ್ಗನ್ ಡೋನರ್ ಎಲ್ಲರೂ ಆರ್ಗನ್ ಡೋನರ್ ಯಾಕಂದ್ರೆ ಅವರ ಒಂದು ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಮ್ಯಾಗ ಕೂಡ ಬರೀತಾರೆ ನಾನು ಹಂಗಂಗ್ ನಾನು ಅಂತ. ಇನ್ನು ಯಾರ್ಯಾರು ಅಂದ್ರೆ ಯಾರಾದರೂ ಕೂಡ ಏನಂತಂದ್ರೆ 18 ವರ್ಷ ಮೇಲ್ಪಟ್ಟಂತ ನಾವು ಹೆಂಗೆ ದೇಹದಾನಕ್ಕೆ ಹೇಳ್ತೇವಲ್ಲ ಹಂಗೆ ಅಂಗಾಂಗ ದಾನಕ್ಕೆ ಒಂದು ಏಜ್ ಲಿಮಿಟ್ ಇಲ್ಲ. ಆಯಾ ಏಜ್ಗೆ ಅಂದರೆ ಜಾತಿ ಧರ್ಮ ಲಿಂಗ ವಯ ಭೇದವಿಲ್ಲದೆ ಎಲ್ಲಾದ್ರೂ ಯಾರಾದರೂ ಮಾಡ್ಬೋದ್ರು. ಈಗ ನೀವು ರೋಗದ ಬಗ್ಗೆ ಕೇಳಿದ್ರಂತಂದ್ರೆ ಈಗ ಯೂಶುವಲ್ ಏನಾಕತ್ತೆ ಅಂದ್ರೆ ಈ ನಮ್ಮ ಅಂಗಾಂಗ ದಾನದೊಳಗ ವಿಶೇಷವಾಗಿ ಈ ಒಂದು ಬ್ರೈನ್ ಡೆತ್ ಅಂತೆ ನಾವು ಇದು ನಾರ್ಮಲ್ ಡೆತ್ ಒಳಗೆ ಏನಾಕತ್ತೆ ಅಂತಂದ್ರೆ ನ್ಯಾಚುರಲ್ ಡೆತ್ ಒಳಗೆ ಏನಾಕತ್ತೆ ಹಾರ್ಟ್ ಸ್ಟಾಪ್ ಆಗಿ ಡೆತ್ ಆಗ್ತದೆ. ಬಟ್ ಅಂಗಾಂಗ ದಾನೊಳಗೆ ಏನಾಕತಿ ಅದು ಬ್ರೈನ್ ಡೆತ್ ಆಗಿ ತಗೋತಾರ. ರೋಗಗಳಂತ ನೀವು ಕೇಳಿದಾಗ ಆಕ್ಚುಲಿ ಈ ಬೇರೆ ಬೇರೆ ಒಂದು ಕಾಯಿಲೆ ಇರ್ತಾವೆ ಹರಡುವಂತ ಕಾಯಿಲೆ ಅಂತ ಸಂಬಂಧದಲ್ಲಿ ಒಂದು HIV ಆಗಲಿ ಅಥವಾ HBSAG ಬಿಳಿ ಕಾಮನೆ ಆಗಲಿ ಹೀಗೆ ಆ ಅಂಗಾಂಗ ತೆಗೆದು ಇನ್ನೊಬ್ಬರಿಗೆ ಹಾಕುವಂತ ಹಾಕಿದಾಗ ಆ ಅಂಗಾಂಗಗಳಿಂದ ಆ ರೋಗ ಬರ್ತೈತೆ ಅಂದಾಗ ಅಂಥವ್ರನ್ನ ಇಂಥ ರೋಗಗಳಿದ್ದಾಗ ಅವನ್ನ ಅವಾಯ್ಡ್ ಮಾಡ್ತೀವಿ. ನ್ಯಾಚುರಲ್ ಡೆತ್ ಆಗಿ ಅಂದ್ರೆ ಏನು ಸಹಜ ಸಾವದಿಂದ ಇವೆರಡು ರೋಗ ಬಿಟ್ಟು ಬೇರೆ ಒಂದು ಕಾರಣ ಇದ್ದ ಬೇರೆ ಕಾರಣದಿಂದ ಯಾರಾದ್ರೂ ಡೆತ್ ಆಗಿದ್ರೆ ಅವೆಲ್ಲರೂ ಕೂಡ ಅಂಗಾಂಗ ದಾನ ಮಾಡ್ಲಿಕ್ಕೆ ಬರ್ತದೆ ಸರ್. ಈ ಅಂಗಾಂಗ ದಾನದ ಮಹತ್ವ ಹೇಳಲಿಕ್ಕೆ ಬಯಸದಂತಂದ್ರೆ ನೋಡಪ್ಪ ನಾನು ಜೀವ ಉಳಿಸ್ಬೇಕಂತಂದ್ರೆ ಜೀವ ಉಳಿಸ್ಬೇಕಂದ್ರೆ ನಾ ಡಾಕ್ಟರ್ ಆಗ್ಬೇಕಂತಿರ್ತಾರೆ. ಎಷ್ಟೋ ಜನ ನೋಡಿದಾರೆ ನೀವು ಏ ನಾ ಡಾಕ್ಟರ್ ಆಗ್ತೇನೆ ಸಣ್ಣಂತಿದ್ದ ಅವು ಕೇಳಿದಾಗ ಕೇಳ್ತಾರೆ ಏ ನಾ ಏನ್ ಹಾಕೊಂಡು ಡಾಕ್ಟರ್ ಆಗ್ತೀನಿ ಅಥವಾ ನಾ ಬೇರೆ ಒಂದು ಏನೋ ಹೇಳ್ತದ ಡಾಕ್ಟರ್ ಆಗ್ಬೇಕಂತ ಎಷ್ಟೋ ಸಲ ಹೇಳ್ತಾರೋ ಮತ್ತೆ ಅದನ್ನ ಮಾಡಕ್ಕೆ ಹೋಗ್ತಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅವ್ರು ಡಾಕ್ಟರ್ ಆಗಕ್ಕೆ ಆಗಿರಲಿಲ್ಲ ಅವರು ಕೂಡ ಡಾಕ್ಟರ್ ಆಗ್ತಾರೆ. ಹೆಂಗಂದ್ರೆ ಅವರು ಮರಣಾನಂತರ ಅಂಗಾಂಗ ದಾನ ಮಾಡೋದ್ರಿಂದ ಜೀವ ಉಳಿಸ್ತಾರಲ್ಲಿ. ಸೊ ಎಷ್ಟು ಜೀವ ಉಳಿಸ್ತಾರೆ ಒಂದಲ್ಲ ಎರಡಲ್ಲ ಆರಕ್ಕಿಂತ ಹೆಚ್ಚು ಜೀವ ಉಳಿಸ್ತಾರೆ. ಹಿಂಗಾಗಿ ಡಾಕ್ಟರ್ ಆಗಿಲ್ಲ ಅಂತ ಅಥವಾ ವೈದ್ಯನ ಆಗಿಲ್ಲ ಅಂತ ಕೊರತೆ ಬೇಡ. ನೀವು ಮರಣಾನಂತರ ಅಂಗಾಂಗ ದಾನ ಮಾಡೋದ್ರಿಂದ ನೀವು ಏನಪ್ಪ ಒಬ್ಬ ವೈದ್ಯ ಏನು ಕರ್ತವ್ಯ ಇತ್ತಲ್ಲ ಅದನ್ನ ನೀವು ಮಾಡ್ಬೋದು ಅಂತ ಹೇಳಕ್ಕೆ ಬಯಸ್ತೀವಿ. ಮೊದಲೇದಾಗಿ ಈ ಅಂಗಾಂಗ ದಾನದಲ್ಲಿ ಎರಡು ಟೈಪ್ ಇದಾವೆ. ಒಂದು ನಾವು ಲೈವ್ ಡೋನರ್ಸ್ ಅಂತೀವಿ ಬದುಕಿದಾಗ ಕೊಡುವಂತ ದಾನಗಳು, ಇನ್ನೊಂದು ಮರಣಾನಂತರ ಕೊಡುವಂತ ದಾನಗಳು ಅದು ನಾವು ಕೆಡವರಿಕ್ ಡೊನೇಷನ್ ಅಂತೇವೆ. ಈ ಲೈವ್ ನಾವು ಬದುಕಿದಾಗ ಕೊಡುವಂತ ನಾವು ಏನ್ ದಾನ ಮಾಡ್ತೀವಲ್ರಿ ಅದಕ್ಕೆ ಏನು ಕಾನೂನು ಹೇಳ್ತೈತಂತಂದ್ರೆ ಒಂದ್ ವೇಳೆ ಮನೆಯಲ್ಲಿ ಯಾರಿಗಾರ ಕಿಡ್ನಿ ಫೇಲ್ ಆಗಿದೆ ಕಿಡ್ನಿ ಬೇಕಾಗಿತ್ತಂದ್ರೆ ಅಥವಾ ಲಿವರ್ ಬೇಕಾಗಿತ್ತಂದ್ರೆ ಇವಕ್ಕೇನಿದೆ ಅಂದ್ರೆ ಕಾನೂನಾತ್ಮಕವಾಗಿ ಲೈವ್ ಡೋನರ್ ಅಲ್ಲಿ ಫ್ಯಾಮಿಲಿ ಟ್ರೀ ಒಳಗೆ ಕೊಡ್ಬೇಕಂತಿದೆ. ಒಂದ್ ಎಕ್ಸಾಂಪಲ್, ಈಗ ನನಗ ಕಿಡ್ನಿ ಫೇಲ್ಯೂರ್ ಆಗೈತಂದ್ರೆ ನನಗೆ ಬೇರೆದವ್ರು ಯಾರು ಕೊಡ್ಲಿಕ್ಕೆ ಬರೋದಿಲ್ಲ, ನನಗೆ ನನ್ನ ಮಡದಿ ಆಗಲಿ ನನ್ನ ಹೆಂಡತಿ ಆಗಲಿ ತಾಯಿ ಆಗಲಿ ನನ್ನ ಮಕ್ಕಳಾಗಲಿ ಕೊಡ್ಬೋದು. ಇದು ಏನಪ್ಪ ಅಂದ್ರೆ ನಾವು ಬದುಕಿದ್ದಾಗ ಕೊಡುವಂತಹದ್ದು ಕಾನೂನಾತ್ಮಕವಾಗಿ ಇದು ಬಂದಿದೆ. ಅದೇ ಈಗ ನನಗೆ ನಾನು ತಗೋಬೇಕಂತಂದ್ರೆ ಲೈವ್ ಡೋನರ್ ಬೇರೆದವ್ರ ಕಡೆ ತಗೋಬರಲ್ಲ, ಕೆಡವರಿಕ್ ಡೊನೇಷನ್ ಅಂದ್ರೆ ಬ್ರೈನ್ ಡೆಡ್ ಆಗಿ ಯಾರು ಡೆತ್ ಆಗಿ ತೀರ್ಕೊಂಡಿರ್ತಾರಲ್ಲ ಅಂಥವ್ರಲ್ಲಿ ಅವರು ಅಂಗಾಂಗ ದಾನಿಗಳ ಅವ್ರು ಏನಾರು ಬರ್ಕೊಟ್ಟಾಗ ಅವ್ರು ಅಂಗಾಂಗ ತಗೊಂಡು ನಾ ಹಾಕೋಬಹುದು. ಹೊರತು ನನಗೇನಾರ ಕಿಡ್ನಿನ ಬದುಕಿದ್ದಾಗ ಬೇಕಂದ್ರೆ ನನ್ನ ಬದುಕಿದ್ದಾಗ ನನ್ನ ಮನೆಯವ್ರ ಕಡೆಯಿಂದ ತೆಗೆದುಕೊಳ್ಬೇಕು ಹೊರತು ಹೊರಗಡೆ ಜೀವಂತಿದ್ದ ವ್ಯಕ್ತಿಯಿಂದ ಬೇರೆ ನನ್ನ ಫ್ಯಾಮಿಲಿ ಟ್ರಿಬಿಟ್ ಬೇರೆ ಕಡೆಯಿಂದ ತೆಗೆದುಕೊಳ್ಳೋಕೆ ಬರುವುದಿಲ್ಲ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ವಿಶೇಷ ಸಂದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಎಸ್ ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಆ ಒಂದು ವಿಷಯ ಕುರಿತು ನಮ್ಮೊಂದಿಗೆ ಸ್ನೇಹಿತರೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಪೂಜಾ ಶ್ರೀನಿವಾಸ್ ಲಿಂಗಂ ಅವರು. BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಬೆಳಗಾವಿಯಿಂದ ಬಂದಿದ್ದಾರೆ. ಸೊ ನಡೀರಿ ಕಾರ್ಯಕ್ರಮದಲ್ಲಿ. ಪೂಜಾ ಅವರೇ, ನಿಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಸ್ ಪೂಜಾ ಅವರೇ, ಇವತ್ತು ನಾವು ಈ ಸಂದರ್ಶನದಲ್ಲಿ ಇಂಟರ್ನ್ಯಾಷನಲ್ ನರ್ಸಸ್ ಡೇ, ನೀವು ನರ್ಸ್ ಆಗಿ ಕೆಲಸ ಮಾಡ್ತೀರಾ BM ಕಂಕನವಾಡಿ ಆಸ್ಪತ್ರೆಯಲ್ಲಿ ಬೆಳಗಾವಿಯಲ್ಲಿ. ಸೊ ನಡೀರಿ, ಮೊದಲನೇ ಪ್ರಶ್ನೆ, ಇದು ಯಾಕೆ ಅಂದ್ರೆ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಯಾಕೆ, ಅದರ ಇತಿಹಾಸ ಮಹತ್ವ ಅದ್ರ ಬಗ್ಗೆ ತಿಳಿಸಿ.
1: ನರ್ಸಿಂಗ್ ಡೇ ಮೊದಲನೇದಾಗಿ ಯಾಕೆ ಆಚರಿಸುತ್ತಾರೆ ಎಂದರೆ, ಫ್ಲೋರೆನ್ಸ್ ನೈಟಿಂಗೇಲ್ ಅವರು ಅವರ ಜನನ ದಿನವನ್ನು ನಮ್ಮ ನರ್ಸಿಂಗ್ ಡೇ ಎಂದು ಆಚರಿಸುತ್ತಾರೆ ಸರ್. ಅವರು 12 May 1820 ಫ್ಲಾರೆನ್ಸ್ ನ ಇಟಾಲಿಯಲ್ಲಿ ಜನಿಸಿದ್ದರು ಸರ್. ಅವರ ತಾಯಿ ಹೆಸರು ಫ್ಯಾನಿ ನೈಟಿಂಗೇಲ್. ಇವರು ಶಾಂತ ಸ್ವಭಾವ ಹಾಗೂ ಸುಸ್ವಸ್ಥರಾಗಿದ್ದರು. ಅವರ ತಂದೆ ಹೆಸರು WE ನೈಟಿಂಗೇಲ್ ಅವರು. ಅವರು ವಿದ್ಯಾವಂತರಾಗಿದ್ದರು. ಅವರು ಲ್ಯಾಟಿನ್, ಗ್ರೀಕ್, ಜರ್ಮನ್ ಇಂಥ ಮುಂತಾದ ಭಾಷೆಗಳನ್ನು ಅರಿತಿದ್ದವರಾಗಿದ್ದರು. ಫ್ಲೋರೆನ್ಸ್ ನೈಟಿಂಗೇಲ್ ಅವರಿಗೆ ಮತ್ತು ಹಾಗೂ ಅವರ ಸಹೋದರಿಯರಿಗೆ ಅವರು ವಿದ್ಯಾಭ್ಯಾಸವನ್ನು ಹೇಳಿಕೊಡುತ್ತಿದ್ದರು. ಹಾಗೂ ಫ್ಲೋರೆನ್ಸ್ ನೈಟಿಂಗೇಲ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ತಾವು ಆಟ ಆಡುತ್ತಿರುವ ಗೊಂಬೆಗಳಿಗೆ ಬಟ್ಟೆಯನ್ನು ಧರಿಸಿ ಅವರು ಮಲಗಿಸಿ ಅದನ್ನು ಚಿಕಿತ್ಸೆ ನೀಡುವ ತರ ಆಟವಾಡುತ್ತಿದ್ದರು. ಆ ಚಿಕ್ಕ ವಯಸ್ಸಿನಲ್ಲಿ ಅವರು
0: ನರ್ಸ್ ತರ ಒಂದು ಇದು ಮಾಡ್ತಾರೆ, ಓಕೆ,
1: ಮಾಡ್ತಾ ಇದ್ದರು. ಹಾಗೂ ಅವರು ಚಿಕ್ಕ ವಯಸ್ಸಿನಲ್ಲಿ ಅವರು ಜಾಸ್ತಿ ಮಕ್ಕಳೊಂದಿಗೆ ಆಟ ಆಡುವ ಬದಲು ಅವರು ತಮ್ಮ ಕೊಠಡಿಯಲ್ಲೇ ಕೂತುಕೊಂಡು ಪುಸ್ತಕಗಳನ್ನು ಓದುವ ಆಸಕ್ತಿ ಉಳ್ಳವರಾಗಿದ್ದರು
0: ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ನೋಡಿ.
1: ಮತ್ತೆ ಅವರು ಒಂದು ದಿನ ತಮ್ಮ ಕೊಠಡಿಯಲ್ಲಿ ಕೂತುಕೊಂಡು ಪುಸ್ತಕ ಓದುತ್ತಿರುವಾಗ ದೇವರು ನನ್ನೊಂದಿಗೆ ಮಾತನಾಡುತ್ತಿದ್ದಾರೆ, ದೇವರು ನನ್ನನ್ನು ಅವರ ಸೇವೆಗೆಂದೇ ಆಯ್ಕೆ ಮಾಡಿದ್ದಾರೆ ಎಂದು ಮನಸ್ಸಿನಲ್ಲಿ ದೃಢಪಡಿಸಿ ರೋಗಿಗಳ ಸೇವೆಯೇ ದೇವರ ಸೇವೆ ಎಂದು.
0: ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದು ಬರುವುದು ಬಹಳ ವಿಶೇಷ ಅಲ್ವಾ? ಸೊ ಅಲ್ಲಿಂದ ಇದು ಆರಂಭ ಆಯ್ತು ಅಂತ ನಡೀರಿ. ಈ ದಿನದ ಒಂದು ಇತಿಹಾಸದ ಬಗ್ಗೆ ಇಷ್ಟು ವಿವರವಾಗಿ ಪೂಜಾ ಅವರು ನೀವು ಹೇಳಿದ್ರೆ, ಇನ್ನೊಂದು ವಿಷಯ ಏನಂದ್ರೆ, ಈಗ ನರ್ಸ್ ಕೆಲಸ ಮಾಡ್ತಾ ನೀವು ನರ್ಸ್ ಆಗಿದ್ರೆ ಎಷ್ಟು ವರ್ಷ ಆಯ್ತು ಅದ್ರ ಬಗ್ಗೆ ಹೇಳಿ.
1: ನಾನು 5 ವರ್ಷ ಆಯ್ತು ನಮ್ಮ ಕೇಲಿ BM ಕಂಕನವಾಡಿ ಹಾಸ್ಪಿಟಲ್ ಅಲ್ಲಿ ನನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ.
0: ಫ್ಯಾಂಟಾಸ್ಟಿಕ್.
1: ಮೊದಲನೇದಾಗಿ ನಂಗೆ ನರ್ಸಿಂಗ್ ಅಂದ್ರೆ ಇಂಟ್ರೆಸ್ಟ್ ಇರಲಿಲ್ಲ.
0: ಅದೇ ಕೇಳುದಿತ್ತು ನನಗೆ, ಏಕೆಂದ್ರೆ ನೋಡಿ ಇದಕ್ಕೆ ಆಸಕ್ತಿ ಹೇಗೆ ಹುಟ್ಟಿತ್ತು ಏನು ಅಂತ ನೀವೇ ಹೇಳ್ತಿದ್ರೆ, ಕಂಟಿನ್ಯೂ ಮಾಡಿ.
1: ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ತಾಯಿಯವರು ಫೋರ್ಸೆಬಲ್ ಆಗಿ ಮಾಡು ಅಂತ ಈ ತರ ಇದು ಮಾಡಿದ್ರು.
0: ಯಾಕೆ?
1: ಅವ್ರಿಗೆ ತುಂಬಾ ಇದು ಅವ್ರ ಇಚ್ಛೆ ಇತ್ತು ಅವ್ರಿಗೆ ನಾನು ನರ್ಸಿಂಗ್ ಆಗ್ಬೇಕಂತ. ಅವರು ಆಗಕ್ಕಾಗಿಲ್ಲ, ಅದಕ್ಕಾಗಿ ನೀನಾದ್ರೂ ಮಾಡು ಅಂತ ಹೇಳಿ ದುಬ್ಬಿಸ್ಬಿಟ್ರು. ಸರಿ, ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಆದ್ರೂ ನಾನು ಮಾಡ್ದೆ.
0: ಆಯ್ತು.
1: ಆಮೇಲೆ ಹೋಗ್ತಾ ಹೋಗ್ತಾ ನಾನೇ ಅದ್ರಲ್ಲಿ ಹೆಂಗ್ ಇನ್ವಾಲ್ವ್ ಆದ್ನೋ, 5 ವರ್ಷ ಹೆಂಗ್ ಹೋಯ್ತು ಅಂತ ನನಗೆ ಗೊತ್ತಿಲ್ಲ.
0: ಇವತ್ತಿಗೆ 5 ವರ್ಷ ಆಯ್ತು. 5 ವರ್ಷ ಒಂದು ದೊಡ್ಡ ಅಂದ್ರೆ ಅನುಭವ ನಿಮ್ ಕಡೆ ಇದೆ. ಸೊ ಆರಂಭದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು,
1: ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ತಿತ್ತು. ಮೀನ್ಸ್ ಪೇಷನ್ಸ್ ನೋಡಿ ಅದು ಬ್ಲಡ್ ಅದು ಇದು ಒಂಥರ ಭಯ.
0: ನಿಜ
1: ಯಾವ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಅನುಭವ.
0: ಆಮೇಲೆ
1: ಹೋಗ್ತಾ ಹೋಗ್ತಾ ಆಟೋಮೆಟಿಕ್ ಆಗಿ ಅದ್ರಲ್ಲಿ ನಾನೇ ಇನ್ವಾಲ್ವ್ ಆಗಿ. ಹಾ, ನನ್ನ ಫ್ಯಾಮಿಲಿ ತರಾನೇ
0: ಇದು. ನೀವು ಏನು ಹೇಳಿದ್ರಲ್ಲ ಫ್ಯಾಮಿಲಿ ಪರಿವಾರದ ತರಹನೇ ಅಂತ, ಎಸ್, ಇದು ಬಹಳ ಮುಖ್ಯವಾದ ಒಂದು ಪಾಯಿಂಟು. ನರ್ಸ್ ಅಂದರೆ ಹಾಗೇನೆ ಇರ್ತಾರೆ, ಏಕೆಂದರೆ ಅವರಿಗೆ ಅಲ್ಲಿ ಬರೋ ಪೇಷನ್ಸ್ ಅವರ ಯಾರ ಪರಿವಾರದವ್ರು ಇರ್ತಾರೆ ನೋಡ್ರಿ, ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಏಕೆಂದರೆ ನಾವು ನೋಡಿದ್ದೇವೆ ಬಹಳಷ್ಟು ಸಂದರ್ಭದಲ್ಲಿ ಯಾರಿಗೆ ಆಪರೇಷನ್ ಆಗುತ್ತೋ ಅಂಥ ಸಂದರ್ಭದಲ್ಲಿ ನರ್ಸ್ ಪಾತ್ರ ಬಹಳ ಮುಖ್ಯವಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಮಾತುಕತೆ ಅಂದರೆ ಮಾತನಾಡುವುದು ಎಷ್ಟು ಮುಖ್ಯವಾಗುತ್ತೆ ಪೇಷನ್ಸ್ ಪೇಷನ್ಸ್ ಪರಿವಾರದ ಜೊತೆ, ಅದ್ರ ಬಗ್ಗೆ ಹೇಳಿ.
1: ಪೇಷನ್ಸು ನಾವು ಮೆಡಿಸನು ನಮ್ಮ ಟ್ರೀಟ್ಮೆಂಟಿಂದ ಅವರು ಗುಣಮುಖರಾಗಲ್ಲ ಜಾಸ್ತಿಯಾಗಿ. ನಾವು ಇನ್ವಾಲ್ವ್ ಆಗಿ ಅವ್ರ ಹತ್ರ ಕ್ಲೋಸ್ ಆಗಿ ಕೂತ್ಕೊಂಡು ಅವ್ರ ಜೊತೆ ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ಮಾತಾಡ್ಕೊಂಡು ನಾವು ಹೆಂಗೆ ಇದು ಇರ್ತೀವಲ್ಲ ಆ ಥರ ಇದ್ಕೊಂಡು ಅವರನ್ನು ಟ್ರೀಟ್ಮೆಂಟ್ ಮಾಡಬೇಕು. ಏಜಲ್ಲಿದ್ದವ್ರಿಗೆ ಸಣ್ಣ ಮಗು ಥರ, ಮಕ್ಕಳಿದ್ದವ್ರಿಗೆ ಹಾ ನಮ್ದೇ ಅಂತ ನಮ್ದೇ ಪರಿವಾರ ಅಂತ ತಿಳ್ಕೊಂಡು ನಾವು ನಮ್ಮ ಸೇವೆಯನ್ನು ಸಲ್ಲಿಸ್ತೀವಿ.
0: ಇದು ನಿಮ್ಮ ಅನುಭವ ಮಾತಾಡ್ತಿದೆ. ಹೌದು.
1: ಅವರು ಒಂದೊಂದು ಪೇಷಂಟ್ಸ್ ಹೇಳ್ತಾರೆ, ನೀವು ಬೇರೆ ಹಾಸ್ಪಿಟಲಲ್ಲಿ ಹೋದ್ರೆ ಈ ಥರ ಹಿಂಗೆ ಟ್ರೀಟ್ಮೆಂಟ್ ಮಾಡ್ತಾರೆ, ಬಟ್ ಇಲ್ಲಿ ನೀವು ನಮ್ಗೊಂದು ಕುಟುಂಬ ಥರ ನಮ್ಗೆ ಟ್ರೀಟ್ಮೆಂಟ್ ಮಾಡ್ತೀರಿ, ಅದೇ ನಮ್ಮ ಫಸ್ಟ್ ಕ್ಯೂರ್
0: ಮಾಡೋದು
1: ಅದು ಮೇನ್ ಇಂಪಾರ್ಟೆಂಟ್ ಅಂತ ಎಷ್ಟೋ ಪೇಷಂಟ್ಸ್ ನಮ್ಗೆ ಹೇಳೋಗಿದ್ದಾರೆ. ನಮ್ಗೆ ಅದೇ ಜಾಸ್ತಿ ಇಂಪಾರ್ಟೆಂಟ್. ನಮ್ಮ ಹಾಸ್ಪಿಟಲ್ ಸಹ ಅದನ್ನೇ ನಮ್ಮನ್ನು ಜಾಸ್ತಿ ಹೇಳ್ಕೊಡೋದು. ನಮ್ಮ ಗಜೇನ್ ಸರ್ RMO ಆಗಿರಲಿ, ನಮ್ಮ ಮೆಟ್ರೇನ್ ಆಗಿರಲಿ, ಜಾಸ್ತಿ ಹೇಳೋದು ಅದೇ, ನೀವು ಟ್ರೀಟ್ಮೆಂಟ್ ಥರ ಟ್ರೀಟ್ ಮಾಡ್ಕೋಬೇಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಂಗಿದ್ದಾರಲ್ಲ ಆ ಥರ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಕ್ಯೂರ್ ಮಾಡೋಕ್ಕೆ.
0: ಅಂಥ ಸಂದರ್ಭದಲ್ಲಿ ಯಾರು ಪೇಷಂಟ್ಸ್ ಬಂದಿರ್ತಾರೋ ಅಲ್ಲಿ ಅವರಿಗೆ ಔಷಧಿ, ಡಾಕ್ಟರ್ ಒಂದು ಆಪರೇಟ್ ಮಾಡುವುದು, ಅದರೊಂದಿಗೆ ನರ್ಸ್ ಪಾತ್ರ ತುಂಬಾ ಮುಖ್ಯವಾಗುತ್ತೆ. ಯಾಕೆಂದ್ರೆ ನರ್ಸ್ ಅವರು ಔಷಧಿ ಆಪರೇಷನ್ ಮಾಡೋದಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಿನ ಒಂದು ವಿಚಾರ ನೀವು ಏನು ಹೇಳಿದ್ರಲ್ಲ, ಪ್ರೀತಿಯಿಂದ ಮಾತನಾಡುವುದು ಅದೇ ಗುಣ ಮಾಡಿಸುತ್ತೆ ಅಂತ. ಸೊ ಅಂಥ ಸಂದರ್ಭದಲ್ಲಿ ಪೂಜಾ ಅವರೇ, ಯಾವೆಲ್ಲ ಚಟುವಟಿಕೆಗಳು ಏನಾದರೂ ಆಗ್ತಾವ ಈ ದಿನದ ಸ್ಪೆಷಲ್ ಏನಾದರೂ ಇರ್ತದ ಇಂಟರ್ನ್ಯಾಷನಲ್ ನರ್ಸ್ ಡೇ ನಿಮ್ಮ ಕಾಲೇಜ್ನಲ್ಲಿಯೋ?
1: ಪಾತ್ರ ಸನ್ನಿವೇಶ ಏನಾದ್ರು ಇದ್ರೆ ಅದು ಮಾಡೋದು, ಸ್ಪೀಚ್ ಹೇಳೋದು, ಡ್ರಾಮಾ ಮಾಡೋದು, ಡ್ಯಾನ್ಸ್ ಇರುತ್ತೆ, ಈ ತರ ಇರುತ್ತೆ. ಆ ನಂತರ ನಮ್ಗೆ ಲ್ಯಾಂಪ್ ಲೈಟಿಂಗ್ ಇರುತ್ತೆ, ಓತ್ ಮಾಡೋದಿರುತ್ತೆ, ಇದೆಲ್ಲ ಮಾಡ್ತಾರೆ.
0: ಸೊ ಈ ದಿನದ ಒಂದು ನಿಮ್ಮ ಕಾಲೇಜ್ನಲ್ಲಿ ಸ್ಪೆಷಲ್ ಆದ ಇದಿರುತ್ತೆ
1: ಅಂದ್ರೆ ಬೆಸ್ಟ್ ನರ್ಸ್ ಅವಾರ್ಡ್ ಕೂಡ ಆ ದಿನನೇ.
0: ಬೆಸ್ಟ್ ನರ್ಸ್ ಅವಾರ್ಡ್ ಅಂದ್ರೆ
1: ಅಂದ್ರೆ ಇವಾಗ ನರ್ಸಿಂಗ್ ಇಯರ್ಲಿ ಒಂದ್ಸಲ ನಮ್ಗೆ ಬೆಸ್ಟ್ ನರ್ಸ್ ಅಂತ ನಮ್ಗೆ ಒಂದು ಅವಾರ್ಡ್ ಕೊಡ್ತಾರೆ ನಮ್ಮ ಹಾಸ್ಪಿಟಲ್ ಅಲ್ಲಿ. ನರ್ಸಿಂಗ್ ಡೇ ದಿವಸ ಅದನ್ನ ಅನೌನ್ಸ್ ಮಾಡ್ತಾರೆ.
0: ಯಾವೊಂದು ಇದರಲ್ಲಿ ಬೆಸ್ಟ್ ನರ್ಸ್ ಕೊಡ್ತಾರೆ?
1: ವರ್ಕಲ್ ಆಗಿರ್ಲಿ, ಪೇಷಂಟ್ ಜೊತೆ ಕಮ್ಯುನಿಕೇಶನ್ ಆಗಿರ್ಲಿ, ಡಾಕ್ಟರ್ಸ್ ಜೊತೆ ಈ ವರ್ತನೆಯಿಂದಾನೇ ಅವರು ನಮ್ಮನ್ನ ಬೆಸ್ಟ್ ನರ್ಸ್ ಅಂತ.
0: ಫ್ಯಾಂಟಾಸ್ಟಿಕ್. ಅಂದ್ರೆ ಅಲ್ಲಿ ಅವರು ಫೀಡ್ಬ್ಯಾಕ್ ಎಲ್ಲ ಕೊಡ್ತಾರ?
1: ಪೇಷಂಟ್ಸ್ ಫೀಡ್ಬ್ಯಾಕ್ ಮೇನ್ ಇಂಪಾರ್ಟೆಂಟ್ ಅಲ್ಲ,
0: ಅದು 100% ಅವರದೇ ಅಲ್ಲ ನಿಮ್ಮ ಜೊತೆ
1: ಡಾಕ್ಟರ್ಸ್ ದು ಇದನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಬೆಸ್ಟ್ ನರ್ಸ್ ಅಂತ ನಮ್ಮ ಅವಾರ್ಡ್ ಕೊಡ್ತಾರೆ.
0: ಈಗ ನೀವು ಹೇಳಿದ್ರಿ ಈ ಒಂದು ಕೆಲಸದಲ್ಲಿ ನರ್ಸ್ ಕೆಲಸದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರಿಗಿಲ್ಲ, ನಿಮ್ಮ ತಾಯಿಗೆ ಇಂಟ್ರೆಸ್ಟ್ ಇತ್ತು, ಆದರೆ ಅವ್ರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಿಮಗೆ ಆ ಇಚ್ಛೆ, ಈಗ ನೀವು ಅಫ್ಕೋರ್ಸ್ ನರ್ಸಿಂಗ್ ಜಾಯ್ನ್ ಆದರೆ ನಿಮ್ಮ ತಾಯಿ ಒತ್ತಡದಿಂದ, ಆದರೆ ಯಾವೊಂದು ಕ್ಷಣ ನರ್ಸಿಂಗ್ ನಿಮಗೆ ಇಷ್ಟ ಆಗಲಿಕ್ಕೆ ಆರಂಭವಾಯಿತು ಅದನ್ನ ಹೇಳಿ.
1: ಪೇಷಂಟ್ಸ್ ಜೊತೆ ಕಮ್ಯುನಿಕೇಶನ್ ಮಾಡ್ತಿರುವಾಗ, ನಾವು ಟ್ರೀಟ್ಮೆಂಟ್ ಮಾಡ್ತಿರುವಾಗ, ಹಾ ಏನೋ ಇದೊಂಥರ ಒಳ್ಳೆಯ ಭಾವನೆ, ನನಗೆ ಗೊತ್ತಿಲ್ಲದಂಗೆ ನಾನು ಹೆಂಗೆ ಇಂಟ್ರೆಸ್ಟಲ್ಲಿ ಹೋಗಿದ್ನು ಅನ್ನೋದು ನನಗೆ ಗೊತ್ತಿಲ್ಲ, ಭಾವನೆ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ,
0: ನನಗೆ ಅರ್ಥ ಆಗುತ್ತೆ,
1: ಹಂಗೆ ಇನ್ವಾಲ್ವ್ ಆಗಿಬಿಟ್ಟೆ ನಾನು. ಆನಂತರ ನನಗೆ ತಿಳಿತು ಇಷ್ಟವಿಲ್ಲದ ಕೆಲಸ ಸ್ಟಡಿ ಮಾಡಿಕೊಂಡು ಹೆಂಗೆ ನನಗೆ ಇಷ್ಟ ಆಯಿತು ಅನ್ನೋದು ಗೊತ್ತಾಗಿಲ್ಲ.
0: ಒಂದು ಮುಗ್ಧತೆ ಇದೆ ನಿಮ್ಮ ಮಾತಲ್ಲಿ, ಅಂಡ್ ಕೇಳುಗರಿಗೂ ಗೊತ್ತಾಗುತ್ತೆ ಅಂತ. ಸೊ ಅಂತ ಸಂದರ್ಭದಲ್ಲಿ ಈ ನರ್ಸ್ ಆಗಲು ಯಾರಾದರೂ ಇಚ್ಛಿತಿದ್ದಾರಾ? ಅಂದ್ರೆ ನಮ್ಮ ಈ ಕೇಳುಗರಲ್ಲಿ ಯಾರಾದರೂ ಅವರಿಗೆ ಇಚ್ಛೆ ಇದೆ, ಅವ್ರಿಗೆ ಏನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಅವರಿಗೆ?
1: ಜಾಸ್ತಿ ಭಯ ಪಡುವಂತದಿಲ್ಲ. ಈಗಿನ ಜನರೇಷನ್ ಅಲ್ಲಿ ತುಂಬಾ ಕೆಲವರು ಅಂತಾರೆ ನರ್ಸಿಂಗ್ ಅಂದರೆ ತುಂಬ ರಿಸ್ಕು, ಆ ಥರ ಪೇಷಂಟ್ಸ್ ನೂರಾರು ಥರ ರೋಗ ಪೇಷಂಟ್ಸ್ ಬರ್ತಾರೆ, ನಮಗೆ ಪ್ರಾಬ್ಲಮ್ ಇರುತ್ತೆ, ನಮ್ಮ ಸೆಲ್ಫ್ಗೆ ಪ್ರಾಬ್ಲಮ್, ನಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್, ಆ ಥರ ಥಿಂಕ್ ಇಟ್ಕೊಂಡು ನರ್ಸಿಂಗೇ ಬೇಡ ಅಂತ ಹೇಳೋರು ಜಾಸ್ತಿ ಜನ. ಆಲ್ಮೋಸ್ಟ್ ನನಗೂ ಜಾಸ್ತಿ ಜನ ಹೇಳಿದ್ದು, ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗಿನ ಜನರೇಷನಲ್ಲಿ ತುಂಬ ಟೆಕ್ನಾಲಜಿ ಮುಂದುವರೆದಿದೆ. ನಾವು ಆಗಿನ ಕಾಲದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲರ್ ಇದ್ದಾಗ ಹ್ಯಾಂಡ್ ಗ್ಲೌಸ್ ಇರಲಿಲ್ಲ, ಏನೂ ಇರಲಿಲ್ಲ, ಕುಷ್ಠರೋಗಿಗಳಿಗೆ ಹೆಂಗೆ ಟ್ರೀಟ್ ಮಾಡ್ತಿದ್ರು ಅವರು, ಬಟ್ ಈಗಿನ ಕಾಲದಲ್ಲಿ ಹಾಗಿಲ್ಲ, ಹ್ಯಾಂಡ್ ಗ್ಲೌಸ್ ಇರುತ್ತೆ, ಹಣ ಹೈಜಿನಿಕ್ಕಾಗಿ ನಮ್ಗೆ ಯೂಸ್ ಮಾಡೋಕೆ
0: ಪಿಪಿ ಕಿಟ್ ಅಂದ್ರೆ ನೀವು ಹೇಳುದೇನು, ತಾಂತ್ರಿಕವಾಗಿ ಬಹಳಷ್ಟು ಬೆಳವಣಿಗೆಗಳು ಆಗಿದಾವ. ಆ ನೈಟಿಂಗೇಲ್ ಅವರು ಅಷ್ಟು ಹಳೆಗಾಲದಲ್ಲಿ ಎಲ್ಲಿ ಗ್ಲೌಸ್, ಎಲ್ಲಿ ಪ್ರೊಟೆಕ್ಷನ್, ಏನಿಲ್ಲ, ಇಚ್ಛೆ ಬೇಕು ಅಂತ ಹೇಳಿದ್ರೆ ಇಚ್ಛೆ ಬಹಳ ಮುಖ್ಯ ನಿಜ. ಅಂಡ್ ಬಹಳಷ್ಟು ಜನರು ಬಹಳಷ್ಟು ವಿಷಯಗಳು ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ. ನಿಮ್ಗೆ ಯಾವ ತರದ ಒಂದು ಹೇಳಿರೋದು ಅಂದ್ರೆ ನರ್ಸ್ ಬೇಡ ಅಂತ ಸಂದರ್ಭದಲ್ಲಿ ಏನೆಲ್ಲ ಹೇಳಿರು?
1: ನಾನು ಹೇಳೋದು ಇದೇ ಇಷ್ಟಪಡೋದು, ಯಾಕಂದರೆ ನಾವು ಅಲ್ಲಿ ನರ್ಸಿಂಗ್ ಅಂತಂದರೆ ಡಾಕ್ಟರ್ಸ್ಗಿಂತ ಜಾಸ್ತಿ ನರ್ಸಸ್ಸೇ ಪೇಷಂಟ್ ಹತ್ರ ಇರೋದು. ನೂರಾರು ಕ್ಯಾನ್ಸರ್ ಇರ್ಬೋದು, ಎಚ್ ಐ ವಿ ಇರ್ಬೋದು, ಈ ಥರ ರೋಗ ಇರೋ ಪೇಷಂಟ್ಸ್ ಹತ್ರ ನಾವು ಹೋಗಿ ಹೆಂಗೆ ಟ್ರೀಟ್, ಹತ್ರ ಹೋಗಿ ಮೆಡಿಸಿನ್ ಕೊಡೋದು, ಟ್ರೀಟ್ ಮಾಡೋದು, ಅದು ನಮ್ಗೆ ರಿಸ್ಕು,
0: ಈ ಸಾಂಕ್ರಾಮಿಕ
1: ರೋಗಗಳು ಅಂತೇಳಿ. ಅದು ನಾನು ಹೇಳಕ್ಕೆ ಬರ್ತೀನಿ, ನಮ್ಮ ಹತ್ರ ತುಂಬ ಹ್ಯಾಂಡ್ ಗ್ಲೌಸ್ ಇದೆ, ಮಾಸ್ಕ್ ಇರುತ್ತೆ, ಈ ಥರ
0: ಎಲ್ಲ ಅಡ್ವಾನ್ಸ್ಮೆಂಟ್ ಇದೆ,
1: ಅದರಿಂದ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಅದಕ್ಕಾಗಿ ನಾ ಹೇಳೋದೇನಂದ್ರೆ, ನರ್ಸ್ ಮಾಡೋದು ತುಂಬಾ ಒಳ್ಳೆ ಕೆಲಸ, ನಾವು
0: ಪುಣ್ಯದ ಕೆಲಸ ಅಂತ ಹೇಳ್ಬೋದಲ್ಲ.
1: ಅದೇ, ಇದಕ್ಕೆ ಹೆದರಬಾರ್ದು, ಮುಂದೆ ಬಂದು ನರ್ಸ್ನ ಪ್ರೋತ್ಸಾಹಿಸ್ಬೇಕು, ಮಾಡೋರ್ಗೆ ಪ್ರೋತ್ಸಾಹಿಸ್ಬೇಕು.
0: ಹೇಳೋದು 100%
1: ಹೆದರ್ದೆ ಇದನ್ನ ಮಾಡಿ ಅಂತ ಹೇಳ್ತಾರೆ. ನಮ್ಮ ಅನುಭವ, ನನಗೆ ಇಷ್ಟ ಇರಲಿಲ್ಲ ಆದರೂ ನಾನು ಇಷ್ಟಪಟ್ಟು ಇವಾಗ ನಾನು 5 ವರ್ಷ ನನ್ನ ಅನುಭವ ಹೆಂಗೆ ಹೋಗ್ತಾ ಇದೆ, ಇನ್ನೂ ಎಷ್ಟು ವರ್ಷ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಾ ಹೇಳ್ತೇನೆ, ನನಗೆ ಇಷ್ಟ ಇರಲಿದ್ರೂ ನಾನು ಹೋಗಿ ಮಾಡಿದ್ದೀನಿ, ನನ್ನ ಅನುಭವ ಪ್ರಕಾರ ನಾನು ಹೇಳೋದು ಇಷ್ಟೇ. ನೋಡಿ
0: ನೋಡಿ ಪೂಜಾ ಅವರಿಗೆ, ಎಷ್ಟು ಚೆನ್ನಾಗಿ ನೀವು ಹೇಳ್ತಿದ್ರ, ನಿಮಗೆ ಇಂಟ್ರೆಸ್ಟ್ ಆಸಕ್ತಿನೇ ಇದ್ದಿರಕಿಲ್ಲ ಈ ಒಂದು ವ್ಯವಸಾಯದಲ್ಲಿ ಕೆಲಸದಲ್ಲಿ, ಆದ್ರೂ ಹುಟ್ಟಿತು. ಆ್ಯಂಡ್ ನೀವು ಇವತ್ತು ನಿಮ್ಮ ಮಾತಿನ ಮುಖಾಂತರ, ಶಬ್ದ ಇಲ್ಲ ಅಂತ ಹೇಳ್ತಿದ್ದೀರಾ, ಬಟ್ ನಮ್ಮ ಕೇಳುಗರಿಗೆ ಗೊತ್ತಾಗುತ್ತೆ ನಿಮ್ಮ ಮಾತಿಲ್ಲ, ನನ್ನ ಕಡೆ ಮಾತಿಲ್ಲ ಅಂತ ಹೇಳ್ತಿದ್ದೀರಾ, ಅದರಲ್ಲಿ ಮುಗ್ಧತೆ ಕಾಣಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಈಗ ಇಚ್ಛೆ ಇರುತ್ತೆ ನನಗೆ ನರ್ಸ್ ಆಗಬೇಕು ಅಂತ, ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಏನು ತರಹದ ಕಲಿಕೆ ಮಾಡಬೇಕು, ಎಜುಕೇಷನ್ ತಗೋಬೇಕು ಅದ್ರ ಬಗ್ಗೆ ಹೇಳಿ, ಅಥವಾ ನೀವು ಏನು ಮಾಡಿದ್ರ ಅದ್ರ ಬಗ್ಗೆ ಹೇಳಿ, ನರ್ಸ್ ಆಗಲಿಕ್ಕೆ ಎಲ್ಲಿ ಕೋರ್ಸ್ ಏನಾದ್ರು ಮಾಡಿದ್ರ?
1: ನಾನು ಕೇಳಿ BM ಕಂಕನವಾಡಿ
0: ಕೇಳಿಯಲ್ಲೇ ಮಾಡಿದ್ರ?
1: ಓಕೆ, ಎಜುಕೇಷನ್ ನಾನು ಕಂಪ್ಲೀಟ್ ಮಾಡ್ಕೊಂಡು ಅಲ್ಲೇ ಕಂಟಿನ್ಯೂ ಜಾಬ್ ಮಾಡ್ತಾ ಇದ್ದೀನಿ.
0: ಎಷ್ಟು ವರ್ಷ ಇರುತ್ತೆ ಇದು ನರ್ಸಿಂಗ್ ಅನ್ನೋದು?
1: 3 years ಇರುತ್ತೆ.
0: ಆದ ಕೂಡಲೇನ ಅಥವಾ ಡಿಗ್ರಿ?
1: ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಮೇಲೆನೂ ಇದೆ, ಡಿಗ್ರಿ ಮೇಲೆನೂ ಇದೆ. GNM ಜನರಲ್ ನರ್ಸಿಂಗ್ ಟ್ರೈನಿಂಗ್ ಇದು PUC ಸೆಕೆಂಡ್ ಇಯರ್ ಆದ್ಮೇಲೆ ಮಾಡ್ಬೋದು 3 years. ಅದ ನಂತರ 1 year ಪ್ರಾಕ್ಟಿಕಲ್ ಇರುತ್ತೆ, ಅದ ನಂತರ ಜಾಬ್ ಮಾಡ್ಬೋದು.
0: ಸೊ ಈ PUC ಸೆಕೆಂಡ್ ಇಯರ್ ಆದ ತಕ್ಷಣ, ಅಂದ್ರೆ 12th ಆದ ತಕ್ಷಣ ಅಂತ ಹೇಳಿದ್ರಿ, ವಿಜ್ಞಾನ
1: ಸೈನ್ಸ್
0: ಬ್ಯಾಕ್ಗ್ರೌಂಡ್ ಅವರೇ ಮಾಡ್ಬೋದು. ಇದು ಒಂದು ಬಹಳ ಮುಖ್ಯವಾದ ಪಾಯಿಂಟ್, ಬಹಳ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡ್ತೇವೆ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ಇಂಟರ್ನ್ಯಾಷನಲ್ ನರ್ಸಸ್ ಡೇ, ನಮ್ಮೊಂದಿಗೆ ನರ್ಸ್ ಪೂಜಾ ಶ್ರೀನಿವಾಸ್ ಲಿಂಗಮ್ ಅವರು BM ಕಂಕನವಾಡಿ ಆಯುರ್ವೇದಿಕ್ ಆಸ್ಪತ್ರೆಯಿಂದ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಒಂದು ಇತಿಹಾಸದ ಬಗ್ಗೆ ತಿಳಿಸಿದ್ರ, ಚಟುವಟಿಕೆಗಳ ಬಗ್ಗೆ ತಿಳಿಸಿದ್ರ, ನಿಮ್ಮ ಜೀವನದಲ್ಲಿ ಈಗ 5 years ನೀವು ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಈ 5 years ಅನುಭವಗಳನ್ನು ಯಾವ ಥರ, ಅಂದರೆ ಭಿನ್ನ ಭಿನ್ನ ಪ್ರಕಾರದ ಪೇಷಂಟ್ಸ್ಗಳನ್ನು ನೋಡಿರ್ತೀರ? ಕೆಲವೊಬ್ಬರು ಪೇಷಂಟ್ಸ್ ಗುಣಮುಖರಾಗಿ ಆಸ್ಪತ್ರೆಯಿಂದ ಹೊರಗೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಅವರ ಒಂದು ಭಾವನೆ ಆ್ಯಂಡ್ ನಿಮ್ಮೊಂದಿಗೆ ಮಾತು ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ.
1: ಪೇಷಂಟ್ಸ್ ಗುಣಮುಖರಾಗಿ ಹೋಗುವಾಗ ಹೇಳ್ತಾರೆ, ನಾವು ಬರುವಾಗ ಹೆಂಗೆ ಬಂದಿದ್ವೋ ಇವಾಗ ಹೋಗ್ತಾ ಇರುವಾಗ ಆ ಥರ ಇಲ್ಲ, ಇದು ಕಾರಣ ನಿಮ್ಮಿಂದಾಗಿ, ನಿಮ್ಮ ಹಾಸ್ಪಿಟಲ್, ನಿಮ್ಮ ಸೇವೆ, ಇದು ನಮ್ಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನೀವು ಮನೆಯವ್ರ ಥರ ಟ್ರೀಟ್ ಮಾಡ್ತೀರ, ಬಹಳಷ್ಟು ಜನ ನಮ್ಮ ಹಾಸ್ಪಿಟಲಲ್ಲಿ ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ,
0: ನಿಮ್ಮದೇ ಅನುಭವ ಹೇಳಿ. ಎಸ್,
1: ಪೇಷಂಟ್ಸ್ ಹೇಳಿದ್ದು ನೀವು ಟ್ರೀಟ್ಮೆಂಟ್ ಮಾಡೋದು, ನೀವು ಮಾತಾಡೋದು, ಈ ಅರ್ಧ ಇದರಿಂದನೇ ನಾವು ಗುಣಮುಖರಾಗಿದ್ದು ಆಲ್ಮೋಸ್ಟ್, ಇದೇ ನಮಗೆ ತುಂಬ ಒಂದು ದೊಡ್ಡ ಅವಾರ್ಡ್ ಸಿಕ್ಕಂಗೆ ಪೇಷಂಟ್ಸ್ ಹೇಳೋದು.
0: ಹೌದು, ನಿಮ್ಮ ಮಾತು ಮುಖಾಂತರ ಗೊತ್ತಾಗ್ತಾ ಇದೆ. ಇನ್ನೊಂದು, ಪೇಷಂಟ್ಸ್ ಕೆಲವೊಬ್ಬರು ಅಂದರೆ ಉಳಿಯೋದಿಲ್ಲ, ಅಂಥ ಒಂದು ಸಮಯದಲ್ಲಿ ನೀವು ನರ್ಸ್ ಆಗಿ ಆ ಪರಿವಾರದವರಿಗೆ ಯಾವ ಥರದ ಒಂದು ಸಾಂತ್ವನ ಕೊಡ್ತೀರಾ? ಅದು ನಿಮ್ಮ ಈ 5 years ಆಗಿರ್ಬೋದು 100%, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಧೈರ್ಯ ಕೊಡ್ತೀವಿ, ಫ್ಯಾಮಿಲಿ ಥರ ಸಪೋರ್ಟ್ ಆಗಿದ್ದು ಏನೂ ಆಗಲ್ಲ ಅಂತ ಹೇಳಿ ಸಾಂತ್ವನ ಮಾಡ್ತೀವಿ ಅದಕ್ಕೆ.
0: ಸೊ ನಿಮ್ಮ ದಿನಚರ್ಯದ ಬಗ್ಗೆ ಹೇಳಿ. ಈಗ ನರ್ಸ್ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಏನಪ್ಪ ಕೆಲಸ ಇರುತ್ತೆ ಇವ್ರದ್ದು, ಅಂದರೆ ಡಾಕ್ಟರ್ ಕೆಲಸ ಮಾಡಿ ಹೋಗ್ತಾರೆ, ಅದಾದ ತಕ್ಷಣ ನೀವು ಯಾವ ಥರದ ಕೆಲಸ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸಿಕೊಡಿ. ಒಂದು ಕಂಪ್ಲೀಟ್ ಡೇನಲ್ಲಿ ಶೆಡ್ಯೂಲ್ ಹೇಗಿರುತ್ತೆ ಅದನ್ನ ಹೇಳಿ.
1: ಬೆಳಗ್ಗೆ ಡಾಕ್ಟರ್ಸ್ ರೌಂಡ್ಸ್ ಬರ್ತಾರೆ, ಅವರವ್ರ ಡಿಪಾರ್ಟ್ಮೆಂಟ್ ವೈಸ್ ಅವರವ್ರ ಡಾಕ್ಟರ್ಸ್ ಬರ್ತಾರೆ, ರೌಂಡ್ಸ್ ಮಾಡ್ತಾರೆ, ಸರ್ಸ್ ಏನೇನು ಫಾಲೋಅಪ್ ಹೇಳ್ತಾರೆ ಅದನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಂಡು ಪೇಷಂಟ್ಸ್ಗೆ ಅಡ್ವೈಸ್ ಮಾಡಿ ಅವ್ರಿಗೆ ಆ ಥರ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಐ ಫ್ಲೂಡ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಈ ಥರ ಎಲ್ಲ ಹೇಳೋಗ್ತಾರೆ, ಅದನ್ನೆಲ್ಲ ನಾವು ಮಾಡ್ತೀವಿ ನಮ್ಮ ಡ್ಯೂಟಿ ಟೈಮಿಂಗ್ ಸ್ಕೆಡ್ಯೂಲ್ ಪ್ರಕಾರ. ಅದು ನೆಕ್ಸ್ಟ್ ಇನ್ ಯಾರು ಬರ್ತಾರೆ ಅವ್ರಿಗೆ ಈ ಥರ ಮಾಡಿದ್ದೀವಿ, ಈ ಥರ ಇದೆ ಪೆಂಡಿಂಗ್ ಇದೆ, ಇದನ್ನು ನೀವು ಮಾಡಿ ಮುಂದುವರಿಸಿ ಅಂತ ಹೇಳಿ ಇದು ಮಾಡ್ತೀವಿ.
0: ಅಂದರೆ ನೀವು ಇಂಜೆಕ್ಷನ್ಸು ಇವೆಲ್ಲ
1: ಎಸ್
0: ಕೊಡ್ತೀರಾ?
1: ಎಸ್.
0: ಓಕೆ, ಮತ್ತಿನ್ಯಾವ ಥರದ ಪ್ರೊಸೀಜರ್ಸ್ಗಳಲ್ಲಿ ನೀವು ಇದು ಮಾಡ್ತೀರಾ ಅಂದರೆ ನರ್ಸ್ ಆಗಿ ಇಂಜೆಕ್ಷನ್ಸ್?
1: ಹಾಸ್ಪಿಟಲ್ ಹತ್ರ ಪಂಚಕರ್ಮ ಪ್ರೊಸೀಜರ್ಸ್ ಆಲ್ಸೋ ಇರುತ್ತೆ, ಆಯುರ್ವೇದಿಕ್ ಹಾಸ್ಪಿಟಲ್ ಫಸ್ಟ್ ಆಫ್ ಆಲ್ ನಮ್ದು.
0: ಆ ಮಸಾಜ್ ಎಲ್ಲ
1: ಮಸಾಜ್ ಆಯುರ್ವೇದಿಕ್ ಹಾಸ್ಪಿಟಲ್, ಈ ಥರ ಮಸಾಜ್ ಇದ್ದಾಗ ಪೇಷಂಟ್ಸ್ಗೆ ಪಂಚಕರ್ಮ ಕಳಿಸೋದಾಗಲಿ, ಎಂಟಿ ಸ್ಟಮಕ್ ಪ್ರೊಸೀಜರ್ಸ್ ಇರುತ್ತೆ, ಎಂಟಿ ಸ್ಟಮಕ್ ಆದಮೇಲೆ ಆದ ನಂತರ ಮಸಾಜ್ ಇರುತ್ತೆ, ಅದನ್ನೆಲ್ಲ ಟೈಮಿಂಗ್ ಪ್ರಕಾರ ಈ ಟೈಮಿಂಗ್ ಈ ಸ್ಕೆಡ್ಯೂಲ್ಗೆ ಇದಾಗಿರಬೇಕು ಅಂತ ಹೇಳಿ ನಾವು ಪೇಷಂಟ್ಸ್ಗೆ ಹೇಳಿ ಕಳಿಸ್ತೀವಿ.
0: ಒಳ್ಳೆಯದು.
1: ಆ ಪಂಚಕರ್ಮ ಕಳಿಸೋಕ್ಕಿಂತ ಮೊದಲು BP ಚೆಕ್ ಮಾಡಿ ಅವ್ರದ್ದು ಏನಾದರೂ
0: ಅದೇ ಕೇಳಿದೆ, ಮತ್ತೆ BP ಇವೆಲ್ಲ, ಏಕೆಂದರೆ ಇವೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳು ನೀವು ಮಾಡ್ತೀರಾ, ಆದರೆ ಚಿಕ್ಕ ಚಿಕ್ಕ ಕೆಲಸಗಳೇ ಬಹಳ ಮುಖ್ಯವಾಗಿರುತ್ತೆ. ಈಗ ಪಂಚಕರ್ಮ ಅಂತ ನೀವು ಹೇಳಿದ್ರಿ, ಮಸಾಜ್ ಕಿಚ್ಚ ಮುಂಚೆ ಬಹಳಷ್ಟು ಮುಖ್ಯವಾದ ಒಂದು ವಿಷಯ BP ಚೆಕ್ ಮಾಡೋದು. ಕೆಲವೊಬ್ರಿಗೆ BP ಹೆಚ್ಚಾದರೆ ಕಳಿಸೋದಿಲ್ಲ ಅಂತ ಅಥವಾ ಸ್ಟೀಮ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಈ ಸ್ಮಾಲ್ ಕೆಲಸಗಳು
1: ಚೆಕ್ ಮಾಡಿ ಮೊದಲು ನಾವು ಕಳಿಸೋದು, ಯಾಕೆಂದ್ರೆ ಒಂದೊಂದು ಪೇಷಂಟ್ಸ್ ಏನಾಗುತ್ತೆ ಮಾರ್ನಿಂಗ್ ಪ್ರೊಸೀಜರ್ಸಲ್ಲಿ ಹೈಪರ್ ಟೆನ್ಷನ್ ಜಾಸ್ತಿ ಹೈಪರ್ ಆಗಿಬಿಡ್ತಾರೆ, ಟೆನ್ಷನ್ ಮಾಡಿಕೊಂಡು ಯಾವ ಥರನೋ ಏನೋ ಅಂತ BP ಚೆಕ್ ಮಾಡಿ ಅವ್ರಿಗೆ ಏನೂ ಇಲ್ಲ ಎಲ್ಲ ತಿಳಿಸಿ ಈ ಥರ ಪ್ರೊಸೀಜರ್ ಇರುತ್ತೆ ಅಂತ ತಿಳಿಸಿ BP ಜಾಸ್ತಿ ಇದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ ನಂತರ ನಾವು ಕಳಿಸೋದು ಹಿಂಗೆ.
0: ಆಲ್ ರೈಟ್, ಮತ್ತೆ ಹೇಗಿರುತ್ತೆ ನಿಮ್ಮ ದಿನಚರ್ಯೆ ಅಂದರೆ ಶೆಡ್ಯೂಲು? ಮಾರ್ನಿಂಗ್ ಆಯಿತು, ಈಗ ಮಾರ್ನಿಂಗ್ದಿಂದ ನೀವು ಎಷ್ಟು ಗಂಟೆ ಮಟ್ಟ ಕೆಲಸ ಮಾಡ್ತೀರಾ? ಶಿಫ್ಟ್ ಅಲ್ಲಿ ಇರುತ್ತೆ
1: 8-4 ಮಾರ್ನಿಂಗ್ ಡ್ಯೂಟಿ ಇರುತ್ತೆ, ದೆನ್ ಆಫ್ಟರ್ನೂನ್ ಡ್ಯೂಟಿ 2-8 ಇರುತ್ತೆ, ನೈಟ್ 8-8 ಇರುತ್ತೆ.
0: ಅಂದರೆ ಇದು ಒಬ್ಬರಿಗೆ ಇಷ್ಟು ಡ್ಯೂಟಿ ಕೊಟ್ಟಿರ್ತಾರೋ ನಿಮ್ಗೆ ಶೆಡ್ಯೂಲ್ ಇಷ್ಟೇ ಇರುತ್ತೆ?
1: ಶೆಡ್ಯೂಲ್ ಫಿಕ್ಸ್ ಇಷ್ಟೇ ಇರುತ್ತೆ, 10 days ಶಿಫ್ಟ್ ಇರುತ್ತೆ ನಮಗೆ, 8-4, 2-8, 8-8, 3 ಶಿಫ್ಟ್ ಇರುತ್ತೆ.
0: ಹಾಂ, ಅದು 3 ಶಿಫ್ಟ್ ಮಾಡಲೇಬೇಕು. ಸೊ ಈ ನೈಟ್ ಶಿಫ್ಟ್ ಬಂದಾಗ ಬಹಳಷ್ಟು ಜಾಗೃತರಾಗಿರಬೇಕು ನೀವು, ಅದ್ರ ಬಗ್ಗೆ ಹೇಳಿ.
1: ಅದೇ ಇವಾಗ ನಮ್ದು ಆಯುರ್ವೇದಿಕ್ ಹಾಸ್ಪಿಟಲ್ ಅಂದೆ ಅಲ್ವಾ, ಪಂಚಕಮ ಪ್ರೊಸೀಜರ್ ಅಲ್ಲಿ ಎಂಟಿ ಸ್ಟಮಕ್ ಪ್ರೊಸೀಜರ್ ಇರುತ್ತೆ ಮಾರ್ನಿಂಗ್. ಪೇಷಂಟ್ಗೆ ಹೋಗಿ ನೈಟು ನೈಟ್ ಬಂದು ಸಿಸ್ಟರ್ಸ್, ಇವಾಗ ನಾನೇ ಆಗಲಿ ನೈಟ್ ಡ್ಯೂಟಿ ಆಗಲಿ, ಬಂದರೆ ಬಿ ಪಿ ಚೆಕ್ ಮಾಡಿ ಮೆಡಿಸಿನ್ ಕೊಡ್ತೀವಿ ನೈಟ್ ಡೋಸ್. ಕೊಟ್ಟಾದ ನಂತರ ಒಂದೊಂದು ಪೇಷಂಟ್ ಮಾನಿಟರಿಂಗ್ ಇರುತ್ತೆ, ಜಿ ಆರ್ ಬಿ ಎಸ್ ಆಗಿರ್ಬೋದು, ಬಿ ಪಿ ಮಾನಿಟರಿಂಗ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು, ಈ ಥರ ಮಾನಿಟರಿಂಗ್ಸ್ ಇರುತ್ತೆ. ಮಾನಿಟರಿಂಗ್ ಪೇಷಂಟ್ಗೆ ಸ್ಟಿಲ್ ಟೂ ಅವರ್ಸ್, ಸೆಕೆಂಡ್ ಅವರ್ಸ್, ತ್ರೀ ಅವರ್ಸ್, ಫೋರ್ತ್ ಅವರ್ಸ್ ಹಿಂಗಿರುತ್ತೆ, ಜಿ ಆರ್ ಬಿ ಎಸ್ ಆಗಲಿ ಬಿ ಪಿ ಆಗಲಿ, ಈ ಥರ ಮಾನಿಟರಿಂಗ್ ಮಾಡೋರಿಗೆ ಮಾನಿಟರಿಂಗ್ ಇರುತ್ತೆ. ದೆನ್ ಆಫ್ಟರ್ ನೆಕ್ಸ್ಟ್ ನಾರ್ಮಲ್ ಪೇಷಂಟ್ಸ್ಗೆ ಏನು ಪಂಚಕಮ ಪ್ರೊಸೀಜರ್, ನಾಳೆ ಎಂಟಿ ಸ್ಟಮಕ್ ಇರುತ್ತಲ್ಲ, ಬಿ ಪಿ ಚೆಕ್ ಮಾಡಿ ಮೆಡಿಸಿನ್ ಕೊಟ್ಟು ಅವರಿಗೆ ಬೆಳಿಗ್ಗೆ ಬೇಗ ಹೇಳಬೇಕು, ಇವಾಗ ಊಟ ಮಾಡಿ ಮೆಡಿಸಿನ್ ತೊಗೊಂಡಿದ್ದೀರಿ ಅಂತ ಸ್ವಲ್ಪ ರೆಸ್ಟ್ ಮಾಡಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಎನಿಮ ಅದು ಕೊಡೋದಿರುತ್ತೆ
2: ಬಸ್ತಿ ಅಂತ, ಗೊತ್ತು.
1: ಅದಕ್ಕಾಗಿ ಅವ್ರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಪೇಷಂಟ್ಸ್ನ.
2: ಈಗ ಇಷ್ಟೆಲ್ಲ ನಡೀತಾ ಇರುತ್ತೆ, ಇಷ್ಟು ಶಿಫ್ಟ್ಗಳು, ಈ ಶಿಫ್ಟ್ ಕೇಳಿ ನನಗೆ ಸುಸ್ತಾಯಿತು, ಯಾಕೆಂದರೆ ಕೆಲಸ ಭಾಳ ಹಾರ್ಡ್ ವರ್ಕ್ ಭಾಳ ಇದೆ ಇದರಲ್ಲಿ. ಇನ್ನೊಂದು ಏನಂದರೆ ಇಷ್ಟು ಪೇಷಂಟ್ಸ್ಗಳು ಇರ್ತಾವೆ, ಯಾವ ಯಾವ ಪೇಷಂಟ್ಸಿಗೆ ಯಾವ ಥರದ ಗುಳಿಗೆ ಕೊಡಬೇಕು, ಅವರಿಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು, ವಯಸ್ಕರ ಜನರ ಜೊತೆ ಮುಗ್ಧಾಗಿ ಮಗುವಾಗಿ ಮಾತಾಡ್ಬೇಕು, ಯಾಕಂದರೆ ಅವ್ರು ಕೇಳೋದಿಲ್ಲ, ವಯಸ್ಸು ಆಗಿರುತ್ತೆ. ಅದರ ಅನುಭವ ಹಂಚ್ಕೊಳ್ಳಿ.
1: ವಯಸ್ಸಾಗಿದ್ದವರು ಒಂದೊಂದ್ಸಲ ಹಠ ಮಾಡ್ತಾರೆ, ನಾವು ಟ್ಯಾಬ್ಲೆಟ್ ತಗೊಳ್ಳಲ್ಲ, ನಾವು ಏನು ಮಾಡಲ್ಲ, ಟ್ರೀಟ್ಮೆಂಟು ತಗೊಳಕ್ ಹೋಗಲ್ಲ, ಅವ್ರಿಗೆ ನಾವು ತಿಳಿಸಿ ಹೇಳ್ತೀವಿ.
2: ದೊಡ್ಡ ಡಾಕ್ಟರ್ ಬಂದು ಅದನ್ನ ಹೇಳೋದಿಲ್ಲ, ನರ್ಸ್ ಆಗಿ ನೀವು ಹೇಳ್ತೀರಾ, ಅದನ್ನ ಹೇಳಿ.
1: ನಾವು ಅವ್ರಿಗೆ ಹೇಳ್ತೀವಿ, ಏನು ಆಗಲ್ಲಮ್ಮ, ಏನು ಆಗಲ್ಲ, ಹೆದರಕೋಬೇಡಿ, ಏನಾಗಲ್ಲ, ಇದು ಟ್ಯಾಬ್ಲೆಟ್ಸ್ ಆಗಲಿ, ಸಣ್ಣ ಮಗು ಥರ ಟ್ರೀಟ್ ಮಾಡಿ ಅವ್ರಿಗೆ ಕೊಡೋದಾಗಲಿ ತಿನ್ಸೋದಾಗಲಿ ಅಲ್ಲೇ ಹತ್ತಿರ ಇದ್ದು ಅವ್ರಿಗೆ ಮಾಡಿ, ಅವ್ರು ಒಂದೊಂದ್ಸಲ ಫ್ಯಾಮಿಲಿದು ಮೆಂಬರ್ಸ್ದು ಮಾತು ಕೇಳಲ್ಲ, ನಾವಾಗೆ ಹತ್ತಿರ ಹೋಗಿ ಕೂತ್ಕೊಂಡು.
2: ನಾನು ಹೇಳಿದೆ, ನೋಡಿದ್ದೇನೆ ಒಂದ್ಸಲ, ಒಂದು ಒಬ್ಬರು ಪೇಷಂಟು ಸ್ವತಃ ವಯಸ್ಕರ ಅಜ್ಜ ಇದ್ರು, ಸ್ವತಃ ಮಗನ ಕೇಳ್ತಾ ಇದ್ರು, ಇಲ್ಲ ಆದರೆ ನರ್ಸನ್ನ ಕೇಳ್ತಾ ಇದ್ರು. ನರ್ಸನ್ ಮೇಲೆ ಅವರಿಗೆ ಒಂದು ಮರ್ಯಾದೆ ಇತ್ತು, ನರ್ಸ್ ಅವರು ಬಂದು ಪ್ರೀತಿಯಿಂದ ಮಾತಾಡ್ತಿದ್ರು. ನಾನು ಅದನ್ನ ದೃಶ್ಯ ನೋಡಿದೆ, ನನ್ನ ಅಂದೆ ನರ್ಸ್ ಕೆಲಸ ಒಂದು ದೇವ್ರ ಕೆಲಸ, ಬಟ್ ಅವರಿಗೆ ಅಷ್ಟು ಒಂದು ಇದು ಏನು ಅಟೆನ್ಷನ್ ಸಿಗೋದಿಲ್ಲ ಅವರಿಗೆ, ಅವ್ರ ಬಗ್ಗೆ ಜನರಿಗೆ ಅಷ್ಟು ಗೊತ್ತಿಲ್ಲ. ಬಟ್ ನೀವು ಈ ಚಿಕ್ಕ ಚಿಕ್ಕ ಅನುಭವಗಳನ್ನು ಹಂಚ್ಕೋತಾ ಇದ್ದೀರಲ್ಲ ಕೇಳುಗರಿಗೆ, ನರ್ಸ್ ಮೇಲೆ ಒಂದು ಸಪ್ರೇಟ್ ಮರ್ಯಾದೆ ಖಂಡಿತ ಬರುತ್ತೆ. ಸೊ ನೀವು ಹಿರಿಯರ ಬಗ್ಗೆ ಹೇಳ್ತಾ ಇದ್ರಿ, ಅಂಥ ಸಂದರ್ಭದಲ್ಲಿ ಹಠ ಮಾಡೋ ಹಿರಿಯರು ಪೇಷಂಟ್ಸ್ ಇದ್ದೇ ಇರುತ್ತಾರೆ, ನೀವಾಗಿ ಯಾವ ಥರ ಅದನ್ನು ಟ್ಯಾಕಲ್ ಮಾಡ್ತೀರಾ?
1: ಅವ್ರು ತುಂಬ ಹಠ ಮಾಡ್ತಾರೆ, ಒಂದು ಚಿಕ್ಕ ಮಕ್ಕಳು ಬೇಕು ಅವ್ರು ಬೇಡ ಆ ಥರ ಇರುತ್ತೆ. ಅವ್ರಿಗೆ ಸ್ಪಂಜ್ ಬಾತ್ ಕೊಡೋದಾಗಲಿ ಇರುತ್ತೆ, ನಮಗೆ ಮಾರ್ನಿಂಗ್ ಸ್ಪಂಜ್ ಬಾತ್ ಕೊಡೋಕ್ಕೂ ಒಂದೊಂದು ಪೇಷಂಟು ಇದು ಒಪ್ಪಿಗೆ ಕೊಡಲ್ಲ, ನಂಗೆ ಬೇಡ, ನಂಗೆ ಮಾಡಲ್ಲ. ಅವ್ರ ಮನೆಯವರು ಸಹ ಅವ್ರ ಮಾತು ಇದು ಮಾಡಲ್ಲ, ಹಾಗಿರುತ್ತೆ. ಆವಾಗ ಅವ್ರಿಗೆ ಏನಾಗಲ್ಲ, ಈ ಥರ ನಾವೇ ನೈಸಾಗಿ ಇದು ಮಾಡಿ ಅವ್ರಿಗೆ ಸ್ಪಂಜ್ ಬಾತ್ ಕೊಟ್ಟು, ಏನಾದರೂ ಬ್ರೇಕ್ಫಾಸ್ಟ್ ಸಾಫ್ಟ್ ಗಂಜಿ ಲಿಕ್ವಿಡ್ ಥರ ಕೊಟ್ಟು, ಇಲ್ಲ ಜ್ಯೂಸ್ ಕೊಟ್ಟು, ಮೆಡಿಸನ್ ಕೊಟ್ಟು, ಅವ್ರಿಗೆ ಮಾತಾಡಿಸಿ ಅವ್ರ ಸ್ಮೈಲ್ ಬರೋ ತನಕ ಅವ್ರ ಹತ್ರ ಇದ್ದು, ಈ ಥರ
2: ತಾಳ್ಮೆ ಭಾಳ ಬೇಕಲ್ಲ,
1: ನಮಗೆ ಪೇಷನ್ಸ್ ಇರಬೇಕು. ಪೇಷಂಟ್ ಏನು ಮಾಡ್ತಾರೆ, ನಮ್ಮನ್ನೇ ಹರ್ಟ್ ಮಾಡ್ತಾರೆ, ಪರ್ಚೋದು, ಹಿಂಗ ದೂರಾಗಿ ಜಪ್ಸ್ ದುಬ್ಸೋದು, ಈ ತರನೂ ಇರುತ್ತೆ ಪೇಷಂಟ್ಸ್. ಬಟ್ ನಾವು ಅದನ್ನ ಸಿಟ್ ಮಾಡ್ಕೊಳ್ಳದೆ ನಮ್ಮ ಫ್ಯಾಮಿಲಿ, ನಮ್ಮ ಅಜ್ಜನೂ, ನಮ್ಮ ಈ ತರ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದವ್ರಿಗೂ ನಾವು ಮಾಡ್ತೀವಲ್ವ, ಅದೇ ಭಾವನೆಯಿಂದ ನಾವು ಅವ್ರಿಗೆ ಏನಾಗಲ್ಲ ಅಜ್ಜ, ಈ ತರ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಇನ್ಕ್ಲೂಡಿಂಗ್ ಆಗಿ ಆ ತರ ಪೇಷಂಟ್ಗೆ ಸ್ಪೆಷಲ್ ಆಗಿ ನಮ್ಮ ಹತ್ರ ಟ್ರೀಟ್ಮೆಂಟ್.
2: ಸೊ ಇಂಥಾದ್ರು ಈಗ ನೀವು ಒಂದು ಪೇಷಂಟ್ ಬಗ್ಗೆ ಹೇಳ್ಕೊಂಡ್ರಿ, ಇಂಥದೊಂದು ಐದು ಭಾಳಷ್ಟು ಜನ ಇರ್ತಾರೆ. ಸೊ ಆ ವಾರ್ಡ್ನಲ್ಲಿ ಹೋಗುವಾಗ ನೀವು ಭಾಳ ತಾಳ್ಮೆಯಿಂದ ಹೋಗಬೇಕು. ಈಗ ಒಂದು ವಾರ್ಡ್ನಲ್ಲಿ ಒಬ್ಬ ಪೇಷಂಟ್ ನಿಮಗೆ ಏನಾದರೂ ಗಾಯ ಮಾಡಿರ್ಬೋದು, ಸ್ವಲ್ಪ ಸ್ಕ್ರ್ಯಾಚ್ ಮಾಡಿರ್ಬೋದು, ಅದನ್ನು ನೀವು ಸಿಟ್ಟು ಇನ್ನೊಂದು ವಾರ್ಡಿಗೆ ಒಯ್ಯೋಕ್ಕಾಗೋದಿಲ್ಲ. ಸ್ವಿಚ್ ಹೇಗೆ ಮಾಡ್ತೀರಾ, ನಿಮ್ಮ ಮಾನಸಿಕ ಪರಿಸ್ಥಿತಿ ಅದ್ರ ಬಗ್ಗೆ ಹೇಳಿ.
1: ಒಂದೊಂದ್ಸಲ ಬರುತ್ತೆ ತುಂಬ ಕೋಪ ಬರುತ್ತೆ, ಸಿಟ್ ಬರುತ್ತೆ, ಬಟ್ ವಿ ಕಂಟ್ರೋಲ್ ಇಟ್, ಬಿಕಾಸ್ ಪೇಷಂಟ್ಸ್ ಹತ್ರ ಆ ಥರ ಹೋಗಿ ಬಿಹೇವ್ ಮಾಡೋಕ್ಕಾಗಲ್ಲ.
2: ಬಿಹೇವ್
1: ಮಾಡಿದರೆ ಅವರು ಅದು ರಿಟರ್ನ್ ನಮಗೆ ಇದು ಆಗುತ್ತೆ,
2: ಅರ್ಥ ಆಗುತ್ತೆ ನನಗೆ. ಹಾಂ ಹಾಂ ಹಾಂ. ಸೊ ಅಂಥ ಸಂದರ್ಭದಲ್ಲಿ ಪೂಜಾ ಅವರೇ ನೋಡಿ, ನೀವು ನರ್ಸ್ ಆಗಿ 5 ವರ್ಷ ಕೆಲಸ ಮಾಡಿದ್ದೀರಾ, ಈ ಎಲ್ಲ ಪರಿಸ್ಥಿತಿಗಳ ಬಗ್ಗೆ ಹೇಳಿದಾಗ ನನಗೆ ತಾಳ್ಮೆ ಕಳ್ಕೊತಾ ಇದ್ದೇನೆ. ಯಾಕೆಂದರೆ ಹಠ ಮಾಡೋ ಪೇಷಂಟ್ಸು ಒಂದೇ ವಾರ್ಡ್ದವ್ರು ಇರೋದಿಲ್ಲ, ಇನ್ನೊಂದು ವಾರ್ಡಿಗೆ ಹೋಗುವವರು, ಇನ್ನೊಂದು 4-5 ಹಠ ಮಾಡೋ ಪೇಷಂಟು, ಗಾಯ ಏನಾದರೂ ಹಿಂಗೆ ಪುಷ್ ಪಂಚ್ ಏನಾದರೂ ಆದರೆ, ಸ್ಕ್ರ್ಯಾಚು ಕೈಯಲ್ಲಿ ಏನಾದರೂ ಆದರೆ, ಆ ಒಂದು ಸಿಟ್ಟು ಪರಿವಾರದ ಒಂದು ತಗೋಬೇಕಾಗಿರುತ್ತೆ. ಏಕೆಂದರೆ ಎಲ್ಲರದು ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇದನ್ನೆಲ್ಲ ನೀವು ಟ್ಯಾಕಲ್ ಹೇಗೆ ಮಾಡ್ತೀರಾ, ಏಕೆಂದರೆ ಇಲ್ಲಿ ಈ ಮಾನಸಿಕ ಪರಿಸ್ಥಿತಿಯನ್ನು ಏಕದಮ್ ತಾಳ್ಮೆಯಿಂದ ಶಾಂತವಾಗಿ ಇಟ್ಕೋಬೇಕು. ಈ ಶಾಂತ ಮಾಡೋಕೆ ನೀವೇನು ಮಾಡ್ತೀರಾ ಅಂತ ಸಂದರ್ಭದಲ್ಲಿ?
1: ಸುಮ್ಮನೆ ಕುದ್ಕೊಂಡ್ಬಿಡ್ತೀವಿ ನೋಡಿ.
2: ಅಯ್ಯೋ,
1: ಒಂದು 5 ಮಿನಿಟ್ಸ್ ಸೈಲೆಂಟಾಗಿ ಕುತ್ಕೊಂಡು ಆನಂತರ
2: ಕಾಮ್ ಡೌನ್ ಮಾಡಿಕೊಂಡು ನೋಡಿ, ಇದು ಭಾಳ ಮುಖ್ಯ. ಏಕೆಂದರೆ ನಾವು ಮತ್ತೆ ನಮ್ಮ ಸ್ನೇಹಿತರು ಯಾರು ಕೇಳ್ತಾ ಇದ್ರೆ ಚಿಕ್ಕ ಚಿಕ್ಕ ವಿಷಯಗೆಲ್ಲ ಸಿಟ್ ಮಾಡ್ತಿರ್ತಾರೆ, ಆದರೆ ನಿಮ್ಮ ಕೆಲಸ ಇಷ್ಟಿರುತ್ತೆ ಶಿಫ್ಟ್ ಮೇಲೆ ಶಿಫ್ಟು, ಅದರಲ್ಲಿ ಪೇಷಂಟ್ಸ್ಗಳ ಒಂದು ಇಷ್ಟೆಲ್ಲ ಒಂದು ಈಗ ಹಿರಿಯರು ಪೇಷಂಟ್ ಇರೋದು, ಅವ್ರದ್ದೇ ಆದಂಥ ಒಂದು ಟ್ರೀಟ್ಮೆಂಟ್ ಕೊಡಬೇಕಾಗಿರುತ್ತೆ, ಅಲ್ಲಿ ನಿಮ್ಮ ಮಾನಸಿಕ ಪರಿಸ್ಥಿತಿ ಏಕದಮ್ ಕಂಟ್ರೋಲ್ಡ್ ಇರಬೇಕು. ಆ ಕಡೆ ನಿಮ್ಮ ಪರಿವಾರದವ್ರದ್ದು ಏನಾದರೂ ಸಮಸ್ಯೆ ಇದ್ರೆ ಅದನ್ನು ನೀವು ತಾಳ್ಕೋಬೇಕು, ಹೌದಲ್ವಾ? ಸೊ ಅದ್ರ ಬಗ್ಗೆ ಹೇಳಿ.
1: ಇವಾಗ ನೋಡಿ, ನೀವು ಹೇಳಿದ್ರಿ ನಿಮ್ಮ ಪರಿವಾರದ ಏನಾದರೂ ಮಾನಸಿಕ ಒತ್ತಡ ಇದೆ. ನಾವು ಹಾಸ್ಪಿಟಲ್ ಹೋಗಿಂದ ನಮ್ಮ ಗೇಟ್ ಹೊರಗೆ ಒಳಗಡೆ ಹೋದು ಬಂದರೆ ನಮ್ಮ ಫ್ಯಾಮಿಲಿದು ಏನಿದೆ ಎಲ್ಲ ಅಲ್ಲೇ ಬಿಟ್ಬಿಡ್ತೀವಿ, ಮೈಂಡ್ ಫ್ರೀ ಮಾಡ್ಕೋತೀವಿ. ಬಿಕಾಸ್ ಅದನ್ನೆಲ್ಲ ಇಟ್ಕೊಂಡು ನಾವು ಬಂದು ಇಲ್ಲಿ
2: ನೀವು ಹೇಳ್ತಾ ಇದ್ದೀರಾ, ಇದು ಆದರೆ ಅಷ್ಟು ಸುಲಭ ಅಲ್ಲ. ಫ್ರೀ ಹೆಂಗೆ ಮಾಡ್ಕೊಳ್ಳೋದು,
1: ಮಾಡ್ಕೋಬೇಕು ಅದನ್ನ. ಅದನ್ನೆಲ್ಲ ತಂದು ಇಲ್ಲಿ ಮಾಡಿ ಅದು ಇಟ್ಸ್ ನಾಟ್ ಗುಡ್ ಟು ಅವರ್ ಸೆಲ್ಫ್.
2: ನಿಜ, ಇಷ್ಟವರೆಗೆ ನಾವು ಕೇಳ್ತಾ ಇದ್ವಿ ಬಾಲ್ಯದಿಂದ ಡಾಕ್ಟರ್ಸ್ ಜಾಬ್ ಇಸ್ ಅ ನೋಬಲ್ ಪ್ರೊಫೆಷನ್, ಡಾಕ್ಟರ್ಸ್ ಜಾಬ್ ಇಸ್ ಅ ಗಾಡ್ಸ್ ಜಾಬ್, ಆದರೆ ನರ್ಸ್ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ. ಏಕೆಂದ್ರೆ ಇಷ್ಟೆಲ್ಲ ವಿಷಯಗಳು ಇದ್ದಾವ, ಚಿಕ್ಕ ಚಿಕ್ಕ ವಿಷಯಗಳು, ಅದು ಇಷ್ಟು ಮಾನಸಿಕ ಪರಿಸ್ಥಿತಿ. ನಿಮ್ಮ ತಾಳ್ಮೆಗೆ ಒಂದು ನಮಸ್ಕಾರ ಹೇಳಬೇಕು. ಏಕೆಂದ್ರೆ ನಾವು ಇಲ್ಲಿ ನೀವು ಒಂದೊಂದು ಅನುಭವಗಳನ್ನು ಹಂಚ್ಕೋತಾ ಇದ್ದೀರಾ, ಕೇಳ್ತಾ ಇದ್ದೇವೆ, ಆದರೆ ಅಲ್ಲಿ ಅನುಭವಿಸೋರು ನೀವೇ ಅಲ್ಲ. ಸೊ ನಿಮ್ಮ ಒಂದು ನರ್ಸ್ ಇದರಲ್ಲಿ ಏನಾದರೂ ಒಂದು ಈಗ ಮೈಂಡ್ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಏನಾದರೂ ಆಗ್ತಿರುತ್ತಾ ಆಸ್ಪತ್ರೆಯಲ್ಲಿ?
1: ಮೈಂಡ್ ರಿಲ್ಯಾಕ್ಸೇಷನ್ ಅನ್ನೋಕ್ಕೆ ಒಂದೊಂದು ಸಲ ನಮಗೆ ಎಕ್ಸ್ಟ್ರಾ ಕಲ್ಚರ್ ಆಕ್ಟಿವಿಟೀಸ್ ಇಟ್ಟಿರ್ತಾರೆ.
2: ಅದ್ರ ಬಗ್ಗೆ ಹೇಳಿ.
1: ಇರ್ಬೋದು ಕ್ಲಾಸ್ ತೊಗೊಳ್ಬೋದು, ಇರ್ಬೋದು ಏನೇನು ಪ್ರಾಬ್ಲಮ್ ಆದರೂ ನಮ್ಮ ಆರ್ ಎಮ್ ಎಸ್ ಸರ್ ಇದ್ದಾರೆ, ಗಜೇನ್ ಸರ್, ಅವರು ಕೇಳ್ತಿರ್ತಾರೆ ಈ ಥರ ಇದೆ ಈ ಥರ ಇದೆ ಏನು ಮಾಡ್ತೀರಿ ಹೆಂಗೆ. ಅವು ಆದ್ರಿಂದ ಸ್ವಲ್ಪ ನಮ್ಗೆ ಮೈಂಡ್ ರಿಲ್ಯಾಕ್ಸೇಷನ್ ಇರುತ್ತೆ.
2: ಹೌದಲ್ವಾ, ವರ್ಕ್ ಸ್ಪೇಸ್ ಅಲ್ಲಿ ಅದು ಬಹಳ ಮುಖ್ಯವಾಗಿರುತ್ತೆ.
1: ವೀಕ್ಲಿ ಸರ್,
2: ವೀಕ್ಲಿ, ಇದು ವಾರಕ್ಕೊಮ್ಮೆ ಇದ್ದೇ ಇರುತ್ತೆ. ಸೊ ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ನರ್ಸ್ ಆದ ನೀವು ಏನ್ ಮಾಡ್ತೀರಾ? ಸಿಂಗಿಂಗ್ ಡಾನ್ಸ್ ಏನಾದರೂ ಹಿಂಗೆ ಇರುತ್ತಲ್ಲ?
1: ಸಿಂಗಿಂಗು ಡ್ಯಾನ್ಸಿಂಗ್ ಇರುತ್ತೆ, ಸ್ಪೀಚ್ ಇರುತ್ತೆ, ಮತ್ತೆ ನಮ್ಗೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಬೇಕಾದ್ರೂ ನಾವು ಅವಾಗ ನಮ್ಮ ಸರು ಮತ್ತೆ ನಮ್ಮ ಅಟರ್ನ್ ಇದ್ದಾರೆ ಹರ್ಷ ಸಿಸ್, ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀವಿ, ಹಿಂಗೆ ಹಿಂಗಿದೆ ಸಿಸ್ಟರ್ ನಮ್ಗೆ ಈ ಥರ ಬೇಕು ಸೌಲಭ್ಯಗಳು, ನಮ್ಮ ವಾರ್ಡ್ದಾಗಿರಲಿ ಪೇಷಂಟ್ಸ್ದಾಗಿರಲಿ, ಒಂದು ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ನೆಕ್ಸ್ಟ್ ಬಂದಾಗ ನಮ್ಗೆ ಈ ಥರ ಇರಬೇಕು ಅನ್ನೋದು ಒಂದು ಭಾವನೆ ನಮ್ಗೆ ಹೇಳೋಗಿರ್ತಾರೆ. ಅದನ್ನು ನಾವು ನಮ್ಮ ಸೀನಿಯರ್ಸ್ಗಾಗಲಿ ಆ ವೀಕ್ಲಿ ಯಾವಾಗ ತೊಗೊಳ್ತಾರಲ್ಲ ಅವಾಗ ನಾವು ಅವ್ರ ಜೊತೆ ಹೇಳ್ತೀವಿ.
2: ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಎಸ್ ರೀ ಸ್ನೇಹಿತರೆ, ಈ ಒಂದು ದಿನದ ಕುರಿತು ನಮ್ಮೊಂದಿಗೆ ನರ್ಸ್ ಆದ ಪೂಜಾ ಶ್ರೀನಿವಾಸ್ ಲಿಂಗಂ ಅವರು ಬಿ ಎಂ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಿಂದ ಬಂದಿದ್ದಾರೆ. ಅವರ ಅನುಭವಗಳನ್ನು ಹಂಚ್ಕೋತಾ ಇದ್ದಾರೆ. ನೀವು ಕೇಳ್ತಾ ಇದ್ದೀರಾ, ನಿಮಗೂ ಅನಿಸಿರ್ಬೋದು ನರ್ಸ್ ಅಂದರೆ ಏನಪ್ಪ ಅಂದರೆ, ಆದರೆ ಇವತ್ತು ನಿಮಗೆ ಇದೆ ಈ ನರ್ಸ್ ಅನ್ನೋ ಒಂದು ಪ್ರೊಫೆಷನ್ ಬಗ್ಗೆ ಮರ್ಯಾದೆ ಹೆಚ್ಚಾಗಿರ್ಬೋದು ನನಗಾಗಿದೆ. ಆ್ಯಂಡ್ ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅವ್ರ ಬರೇ ಮಾತಿನ ಮುಖಾಂತರ ಸ್ವಲ್ಪ ಅನುಭವಗಳನ್ನು ಹಂಚ್ಕೊಂಡ್ರು. ಕೇಳಾವ್ ನನಗೆ ಹಿಂಗಾಗಿರ್ಬೋದು, ಆ್ಯಂಡ್ ನಿಮ್ಗೆ ಹೆಂಗೆ ಅನಿಸ್ತಿರ್ಬೋದು. ಸೊ ನನ್ನ ಮುಂದಿನ ಪ್ರಶ್ನೆ, ಬಹಳಷ್ಟು ಜನರಿಗೆ ನರ್ಸ್ ಅಂದರೆ ಬೇಡ ಅಂತ ಹೇಳ್ತಾರೆ, ಆದ್ರೂ ನರ್ಸ್ ಇದರಲ್ಲಿ ಬರಲಿಕ್ಕೆ ಒಂದು ದೊಡ್ಡ ಹೃದಯ ಬೇಕು, ವಿಶಾಲವಾದ ಹೃದಯ ಬೇಕೇ ಬೇಕು. ಏಕೆಂದರೆ ಆ ಕಡೆ ಇರೋ ಪೇಷಂಟ್ಸ್ಗೆ ನಾವು ಪರಿವಾರದವರೇ ಅಂತ ಟ್ರೀಟ್ ಮಾಡಬೇಕು. ಸೊ ಮೊದಲನೇ ಅನುಭವ ನಿಮ್ಮ ಬಗ್ಗೆ ಅಂದರೆ ನೀವು ಮತ್ತು ನಿಮ್ಮ ಪೇಷಂಟ್ ಬಗ್ಗೆ ನಿಮ್ಗೆ ನೆನಪಿದ್ರೆ ಹಂಚ್ಕೊಳ್ಳಿ ಮೊದಲನೇ ಅನುಭವ.
1: ನಾನು ಮೊದಲನೇದಾಗಿ ಹೋಗಿದ್ದಾಗ ಹಾಸ್ಪಿಟಲ್ ಒಂದು ಬೆಡ್ರಿಡನ್ ಪೇಷಂಟ್, ವಲ್ನರಬಲ್ ಪೇಷಂಟ್ ಇತ್ತು. ಬಿಕಾಸ್ ಅವ್ರ ಫ್ಯಾಮ್ಲಿನೂ ಇದ್ದು ಆಗಿರಲಿಲ್ಲ, ಎಲ್ಲ ಬೆಡ್ರಿಡನ್ ಪೇಷಂಟ್ಸು, ಅವ್ರಿಗೆ ಟೈಮ್ ಟು ಟೈಮ್ ಫುಡ್ ಆಗಲಿ ಮೆಡಿಸನ್ ಆಗಲಿ ಕೊಟ್ಟಕ್ಕೆ ಹೋದಾಗ ಪೇಷಂಟ್ ಇದು ಆಗಿರಲಿಲ್ಲ, ಕೋಆಪ್ರೇಟ್ ಆಗಿರಲಿಲ್ಲ. ಬಟ್ ಆ ಪೇಷಂಟು ಕಿರ್ಚೋದು, ನಮ್ಮನ್ನು ಹರ್ಟ್ ಮಾಡೋದು ಈ ಥರ ಇತ್ತು. ಬಟ್ ತುಂಬ ಪೇಷನ್ಸಿಂದ ಹತ್ತಿರ ಹೋಗಿ
2: ಅನುಭವ, ಹೌದಲ್ವಾ,
1: ಅದನ್ನು ಮರೆಯೋಕ್ಕೂ ಆಗಲ್ಲ. ಈವಾಗಿನ ತನಕನೂ ಸ್ಟಿಲ್ ನೆನ್ಪಿಟ್ಕೊಳ್ಳೋದು ಸಂದರ್ಭ.
2: ಆ ಸಂದರ್ಭದಲ್ಲಿ ಏನು ಅನ್ಸಿರ್ಬೋದು, ಬಿಟ್ಟು ಹೋಗೋದಂತ
1: ಅನಿಸಿತ್ತು. ನಾನು ಮನೆಗೆ ಹೋಗಿ ಹತ್ತು ನಾನು ಹೋಗಲ್ಲ, ನನಗೆ ಆಗೋದೇ ಇಲ್ಲ ಅಂತ. ಬಟ್ ನಮ್ಮಅಮ್ಮ ತಿಳಿಸಿದ್ರು, ಅವರು ಆಯಾ ಕೆಲಸ ಮಾಡ್ತಾ ಇದ್ರು ಬೇರೆ ಹಾಸ್ಪಿಟಲ್ ಅಲ್ಲಿ. ಇದು ಸ್ಟಾರ್ಟಿಂಗ್ ಇದೆ ಅಮ್ಮ, ಇದನ್ನ ನೀವು ಇದನ್ನ ಸ್ಟೆಪ್ ಮುಂದೆ ಹೋದ್ರೇನೆ ನಿಮ್ಗೆ ಇದು ಅನುಭವ ಗೊತ್ತಾಗೋದು ಯಾವ ತರ ಮಾಡೋದು ಏನಿಲ್ಲ ಅನ್ನೋದು. ಹಂಗೆ ಹಿಂಗ ಅಂತ ತಿಳಿಸಿ ಮತ್ತೆ ನಾನು ರೀಸ್ಕೆಡ್ಯೂಲ್ ಆಗಿ ಮತ್ತೆ ಜಾಯ್ನ್ ಆಗಿ ಮತ್ತೆ.
2: ಬಾಪ್ರೆ, ನಿಮ್ಮ ಮೊದಲನೇ ಅನುಭವನೇ ಹೀಗಿತ್ತು, ಬಟ್ ಸ್ಟಿಲ್ ನೀವು ಅದನ್ನ ಕಂಟಿನ್ಯೂ ಮಾಡಿ, 5 ವರ್ಷ ಆಗಿದೆ. ಆ್ಯಂಡ್ 5 ವರ್ಷದಲ್ಲಿ ನೀವು ಭಾಳ ಸ್ಟ್ರಾಂಗ್ ಆಗಿದ್ದೀರಾ ಪೂಜಾ ಅವರೇ. ಆ್ಯಂಡ್ ಖಂಡಿತ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದು, ನಿಮ್ಮ ಬಹುಮೂಲ್ಯ ಸಮಯ, ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿದ್ದಕ್ಕೆ ಧನ್ಯವಾದ. ಅಲ್ಲಿ ಕೇಳುಗರು ಯಾರು ಕೇಳ್ತಿರ್ತಾರೆ ಅವರಿಗೆ ನರ್ಸ್ ಅನ್ನೋರ ಮೇಲೆ ಖಂಡಿತ ಮರ್ಯಾದೆ. ಆ್ಯಂಡ್ ಇದು ದೇವ್ರ ಕೆಲಸ ನೀವು ಹೇಳಿರೋ ಪ್ರಕಾರ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಇಷ್ಟೇ ಹೇಳೋದು ನಾನೇನಂದರೆ, ನರ್ಸ್ ಕೆಲಸನ ಕೇವಲವಾಗಿ ನೋಡಬೇಡಿ. ಕೋವಿಡ್ ಟೈಮಲ್ಲಿ ಯಾವ ಥರ ಕಷ್ಟಪಟ್ಟು ಅವರು ತಮ್ಮ ಫ್ಯಾಮಿಲಿ ಮೆಂಬರ್ಸು ಅವ್ರ ಜೊತೆ ಇರಲಿಲ್ಲ, ಪೇಷಂಟ್ ಜೊತೆ, ಕೋವಿಡ್ ಪೇಷಂಟ್ ಜೊತೆ. ಬಟ್ ನಾವು ನಮ್ಮ ಫ್ಯಾಮಿಲಿನ ಬಿಟ್ಟು ಅವ್ರ ಜೊತೆ ಇದ್ದು ಅವ್ರನ್ನ ಆರೈಸಿದ್ದೀವಿ. ಅದು ದಯವಿಟ್ಟು ಹೇಳ್ತಾ ಇರೋದು, ನರ್ಸ್ನ ಕೇವಲವಾಗಿ ನೋಡಿದೆ, ಅವ್ರಿಗೆ ಒಂದು ರಿಸ್ಪೆಕ್ಟ್ ಕೊಟ್ಟು ಪ್ರೋತ್ಸಾಹಿಸಿ ಹೊರತು ನರ್ಸಿಂಗ್ ಬಗ್ಗೆ ಕೇವಲವಾಗಿ ಮಾತಾಡಿ ಅವ್ರನ್ನ ನರ್ಸಿಂಗಲ್ಲಿ ಇಂಟ್ರೆಸ್ಟ್ ಇಲ್ದಂಗೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ.
2: ಮತ್ತೆ ಅಲ್ಲಿ ಕೇಳುವ ಮಹಿಳೆಯರು, ಹೆಣ್ಮಕ್ಳು, ಎಷ್ಟೋ ಜನರು ಇರ್ತಾರೆ, ಅವ್ರಿಗೆ ಆಸಕ್ತಿ ಇರುತ್ತೆ, ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ನರ್ಸಿಂಗನ್ನು ಓದಿ ಅದನ್ನ ಅನುಭವಿಸಿದ ಅಂತ ಹೇಳ್ತಾ ಇರೋದು.
2: ಬಹಳಷ್ಟು ಹೆಣ್ಮಕ್ಳು ಇರ್ತಾರೆ, ಅವರಿಗೆ ಒಂದು ಆಸಕ್ತಿ ಇರುತ್ತೆ ನರ್ಸ್ ಆಗಬೇಕು ಅಂತ. ಆದರೆ ನೀವು ಹೇಳಿದ್ರಲ್ಲ ಬಹಳಷ್ಟು ಜನ ಅವರಿಗೆ ನಿಲ್ಲಿಸ್ತಾರೆ, ಏ ಬೇಡ ಸಾಂಕ್ರಾಮಿಕ ರೋಗಗಳು ನಿಮಗೂ ಹರಡ್ಬೋದು, ಅಂಥ ಸಂದರ್ಭದಲ್ಲಿ ವಿಶಾಲವಾದ ಹೃದಯ ಇರೋ ಮಹಿಳೆಯರು ಇದ್ದೇ ಇರ್ತಾರೆ. ಅಂಥವರಿಗೆ ನೀವು ಇಷ್ಟು ಪ್ರೀತಿಯಿಂದ ಹೇಳಿದ್ರೆ, ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರೆ, ಇವತ್ತು ನಮ್ಮ ವೇಣುಧ್ವನಿಯ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇಂಟರ್ನ್ಯಾಷನಲ್ ನರ್ಸಸ್ ಡೇ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ್ರು ನರ್ಸಾದ ಪೂಜಾ ಶ್ರೀನಿವಾಸ್ ಲಿಂಗಂ, BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಿಂದ. ಸೊ ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968585. ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: ಕೆಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೆ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000+ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ನಿಲ್ದಾಣ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ NAC A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 031-2471-399 ಆಣಿ 9740-63-9702. ವೆಬ್ಸೈಟ್

ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಕಾರ್ಯಕ್ರಮ ಇವತ್ತಿನ ದಿನದ್ದು, ಈಗ ತಾಂತ್ರಿಕ ಕಾರಣಗಳಿಂದ ಕೆಲವು ಕ್ಷಣಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ. ಕಾರ್ಯಕ್ರಮ ಮುಂದೆ ಉರಿಯುತ್ತೆ. ಆ ಗ್ಯಾಪ್ನಲ್ಲಿ ಒಳ್ಳೆ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇದು 90.4 ಎಫ್ಎಂ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಕೆಎಲ್ಇ ಜವಾಹರ್ಲಾಲ್ ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಶರೀರ ರಚನೆ ಶಾಸ್ತ್ರ ವಿಭಾಗದ ಹಿರಿಯ ಪ್ರಯೋಗಾಲಯ ತಂತ್ರಜ್ಞರಾದಂತಹ ಮಾಂತೇಶ್ ಇಳಕಲ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಇವರು ಪ್ರವೃತ್ತಿಯಿಂದ ಕವಿ ಮನಸ್ಸನ್ನು ಹೊಂದಿರುವಂತಹ ಉದಯೋನ್ಮುಖ ಕವಿ ಕೂಡ ಆಗಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಕಾರ್ಯಕ್ರಮದಲ್ಲಿ ಮೊದಲಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ ಸರ್.
1: ನನ್ನ ಹೆಸರು ಮಾಂತೇಶ್ ಬಿ ಇಳಕಲ್ ಅಂತ. ನಾನು ಮೂಲತಃ ಹುಟ್ಟಿದ್ದು ಇಳಕಲ್ನಲ್ಲಿ. ಆ ದಿವಸ ಸಾಧಾರಣ ಮಠದಲ್ಲಿ ಹುಟ್ಟಿದ್ದು ನಾನು. ಆ ದಿವಸ ಒಂದು ದಿವಸ ನನಗೆ ನಾಮಕರಣ ಮಾಡಿ ಅವತ್ತು ನನ್ನೆಲ್ಲ ಬರೆದು ಬಿಟ್ಟಿದ್ದಾರಲ್ಲ, ಪೂರ್ವಾರ್ಧದಲ್ಲಿ ಇವನಿಗೆ ಕಷ್ಟ ಆಗುತ್ತೆ, ಉತ್ತರಾರ್ಧದಲ್ಲಿ ಚೆನ್ನಾಗಿರುತ್ತೆ ಅಂತೆಲ್ಲ. ಅಲ್ಲಿಂದ ನಮ್ಮ ಪ್ರಯಾಣ ಆವಾಗ ಬಡತನ ಬಿತ್ತು, ಅಲ್ಲಿ ಸಜ್ಜಿ ಬರೋಂಥ ಬಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಯವರು ರಾಯಚೂರು ಜಿಲ್ಲೆಗೆ ಹೋಗಿಬಿಟ್ರು. ಅಲ್ಲಿ ಆ ಥರ ತುಂಗಭದ್ರೆ ಡ್ಯಾಮ್ ಕಟ್ತಾ ಇದ್ರು ನೋಡ್ರಿ. ಅಲ್ಲಿ ನಾನು ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಆಯ್ತು ಅದೆಲ್ಲ. ಮತ್ತು ನಮ್ಮಲ್ಲಿ ನಮ್ಮ ಮನೆ ವಾತಾವರಣ, ನಮ್ಮ ತಂದೆ ಮಾಸ್ತರ್ ಅವಾಗ ಮುಲ್ಕಿ ಮಾಸ್ತರ್ ಇದ್ರು, ಅವರೆಲ್ಲ ಅವರಲ್ಲಿ ಕವಿತೆ ಓದೋದು ಬರೆಯೋದು ಭಾಳ ಚೆನ್ನಾಗಿತ್ತು ಅದೆಲ್ಲ. ಮತ್ತು ಒಕ್ಕಲಿಗ ಅವರು ಅವರಲ್ಲಿ ಬಣಿ ಒಟ್ಟೊಂದು ಕಲೆ ಇತ್ತು. ಆಮೇಲೆ ಅವರು ಅದ್ಭುತವಾದ ಚಿಂತನಕಾರ. ನಮ್ಮನೆಯಲ್ಲಿ ಒಳ್ಳೆಯ ಸಂಸ್ಕರಣ ನಮಗೆ ಬೆಳೀತದಲ್ಲ, ಬಡತನ ಇದ್ರೂ ಚೆನ್ನಾಗಿ ಬೆಳೀತದಲ್ಲ. ನನ್ನ ವಿದ್ಯಾಭ್ಯಾಸ ಆಗಿದ್ದೆಲ್ಲ ಆಲ ಸಮುದ್ರ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ. 1-4 ಕ್ಲಾಸ್ ಆಯಿತು, ಮತ್ತು ಬೂದುಗುಂಪಲ್ಲಿ 5-7 ಕ್ಲಾಸ್ ಆಯಿತು. ಆಮೇಲೆ 7 ಕ್ಲಾಸ್ ನಂತರ ಕಾರ್ಟಿಗೆ ಹೈಸ್ಕೂಲಿಗೆ ಹೋಗ್ಬೇಕಾಯ್ತು. ನಮ್ಮೂರಲ್ಲಿ ಹೈಸ್ಕೂಲ್ ಇರಲಿಲ್ಲ, ಅದೇನೋ ನಾವೊಂದು 2 ತಿಂಗಳಲ್ಲಿ ಹೈಸ್ಕೂಲಿಗೆ ಹೋದ್ವಿ. ಆಮೇಲೆ ನಮ್ಮ ಊರಿಗೆ ಒಂದು ಹೈಸ್ಕೂಲ್ ಬಂದೇ ಬಿಡ್ತದಲ್ಲ, ಅಲ್ಲಿ ನಾವು ನನ್ನ ವಿದ್ಯಾಭ್ಯಾಸ ಚಲೋ ಆಯಿತು. 16 ಹುಡುಗರು ಇದ್ದರಲ್ಲ, ಒಂದು ಕಾಕತಾಳಿ ಅಂದರೆ ನಂದು ಮೊದಲೇ 1ನೇ ತಾರೀಕಿಂದ SSLC ರೂಲ್ ನಂಬರ್ 16. ಈ 16 ಸಂಖ್ಯೆ ನನ್ನ ಜೀವನದಲ್ಲಿ ಅದ್ಭುತವಾಗಿ ಇದು ಮಾಡಿದೆ ಅಲ್ಲ, ಒಳ್ಳೇದು ಮಾಡಿದೆ. ಆ ನಂತರ SSLC ಆದಮೇಲೆ ಮುಂದೆ ಓದಬೇಕಲ್ಲ ಏನು,

0: ನನಗೆ ಇದಿರಲಿಲ್ಲ. ಅದಕ್ಕಿಂತ ನನ್ನ ಗುರುಗಳು ಡಾಕ್ಟರ್ ನಿಂಗಪ್ಪ ಶಿವಪ್ಪ ಬ್ಯಾಳಿಶೆಟ್ಟರ್ ಅಂತಂದು ಅವರು ನನಗೆ ಭಾಳ ನನ್ನ ದತ್ತುಪುತ್ರರಾಗಿ ಜೋಪಾನ ಮಾಡಿದ್ರು. ಅವರೆಲ್ಲ ಅವರೆಲ್ಲ ಇದು ಮಾಡಿದರು. ಮುಂದೆ ಏನು ಓದಬೇಕು, ನನಗಿನ್ನು ಬಿಸ್ನೆಸ್ ಮಾಡಬೇಕು ಓದಬೇಕು ಅಂತ ಅನ್ನೋದಕ್ಕೆಲ್ಲ ಇಲ್ಲ, ಇವನಲ್ಲಿ ಓದೋ ಹವ್ಯಾಸ ಇದೆ ಕಳಿಸೋಣ ಅಂತಂದು ಹೇಳಿ ನಾನು ಹುಬ್ಬಳ್ಳಿಗೆ ಬಂದೆ. ಅಲ್ಲೇ ಡಾಕ್ಟರ್ ಕೆ ಎಸ್ ದತ್ತ ಅವರ ಮನೆಯಲ್ಲಿ ಇದ್ದೆ. ಅಲ್ಲಿ ಬಂದಿದ್ದು ನಾನು ಒಬ್ಬ ಕೆಲಸಗಾರನಾಗಿ, ಅವ್ರ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕು, ಅವರು ಮುಂದೆ ಕಾಲೇಜ್ ಓದಿಸ್ತೀನಿ ಅಂತ ಹೇಳಿದರು. ಅವರು ಅವ್ರ ಕೆಲಸಕ್ಕೋಸ್ಕರ ನನಗೆ ಹಾರ್ಟ್ಸ್ ಓದಿಸ್ತಾ ಇದ್ರು. ಅದರ ನನಗೆ ಇಂಟ್ರೆಸ್ಟ್ ಇರೋದು ವಿಜ್ಞಾನದಲ್ಲಿ ಅಲ್ಲ. ಈಗ 7-11 ಗಂಟೆಗೆ ಕಲಾವಿಜ್ಞಾನ ಇದರಲ್ಲಿ ಓದಿದ ಮೇಲೆ ತಿರುಗಿ ಉಳಿದಿದ್ದೆಲ್ಲ ಅವ್ರ ಮನೇಲಿ ಕೆಲಸ ಮಾಡಬೇಕಾಯಿತು. ಅದ್ಭುತವಾಗಿ ಕೆಲಸನೂ ಮಾಡಿದೆ, ಅಲ್ಲೇ ಮನಸ್ಸನ್ನು ಗೆದ್ದೆ. ಅದೆಲ್ಲ ಈ ಕಾಲೇಜಿನಲ್ಲಿ, ಮೆಡಿಕಲ್ ಕಾಲೇಜಿನಲ್ಲಿ ಆವಾಗ 1 ಇಯರ್ ಕೋರ್ಸ್ ಇತ್ತು ಇದೆಲ್ಲ SSLC ಮೇಲೆ. ಆ ಕೋರ್ಸಿಗೆ 10 ರೂಪಾಯಿ ಕೊಟ್ಟು ಒಂದು ಫಾರ್ಮ್ ತೊಗೊಂಡು ಹೋದಿವಲ್ಲ, ಇಲ್ಲಿಂದ ತೊಗೊಂಡೋಗ ತುಂಬಿದ್ವಿ. ಅವಾಗ ಡೊನೇಷನ್ ಅಂತ ಏನು ಇರಲಿಲ್ಲ. ಆಮೇಲೆ ಇಲ್ಲಿ ಸೆಲೆಕ್ಟ್ ಆದಲ್ಲ, ಸೆಲೆಕ್ಟ್ ಆದಾಗ ಟೋಟಲ್ 2,500 ರೂಪಾಯಿ ಬೇಕಾಗಿತ್ತು. ಅದು ಒಂದು ಹೊಂದಿಸ್ಬೇಕಂದಪ್ಪ ಅಂದ್ರೆ ದೊಡ್ಡ ರಾಮಾಯಣ ಆಗಿಬಿಡ್ತೀವಿ. ಅದೆಲ್ಲ ಹಂಗೆ ಹಿಂಗೆಲ್ಲ ಮಾಡಿ ಆ ಫ್ರೆಂಡ್ಸು ಇವರು ಎಲ್ಲ ಕೂಡಿ ಮಾಡಿದ್ರು ಇಲ್ಲಿ ಕಾಲೇಜಿಗೆ. ಇಲ್ಲಿ ಮಾಡಿದ್ಮೇಲೆ ಮೊಟ್ಟ ಮೊದಲು ಈ ಕಾಲೇಜಿಗೆ ಬಂದಾಗ ನನ್ನ ಕಾಲಾಗ ಚಪ್ಪಲ್ ಇರಲಿಲ್ಲ. ಮೊದಲೇ ಸಲ ಡಾಕ್ಟರ್ ಸರ್ಜನ್ ಹಾಕೋತ್ ನೋಡೋ ಕ್ಲಾಸ್ ಇತ್ತು ಅವಾಗ. ಆಮೇಲೆ ಬಂದೆ ನಾನು, ಬಂದ ಕೂಡಲೇ ನಾನು ಲಾಸ್ಟ್ ಬೆಂಚಿಗೆ ಕೂತ್ಕೊಂಡೆ. ಅವಾಗಿನ್ನು ಭಾಳ 17-18 ವರ್ಷ ಇತ್ತು ನನಗೆ ಅದೆಲ್ಲ. ಅವ್ರು ಕೇಳೋ ಪ್ರಶ್ನೆಗೆ ನನಗೆ ಒಂದು ಬುನಾದಿ ಏನಾಯಿತು ಅಂದಪ್ಪ ಅಂದರೆ, ಹುಬ್ಬಳ್ಳಿಯಲ್ಲಿ ಲ್ಯಾಬ್ನಲ್ಲಿ ಕೆಲಸ ಮಾಡಿದ್ರು ನೋಡ್ರಿ, ನನಗೆ ಈ ಲ್ಯಾಬ್ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಗೊತ್ತಾಗ್ಬಿಟ್ಟಿತ್ತು. ಅವ್ರು ಕೇಳೋ ಪ್ರಶ್ನೆಗೆ ನಾನು ಎತ್ತ ಉತ್ತರ ಕೊಡ್ತಾ ಇದ್ದೆ. 16 ಮಂದಿಯಲ್ಲಿ ನಾನು ಒಬ್ಬ ನನಗೆ, ಓ ಈ ಹುಡುಗರಲ್ಲಿ ಏನೋ ಟ್ಯಾಲೆಂಟ್ ಇದೆ ಅಂತ ಹಿಂದಿನ ಮೆನ್ಷನ್ ಮುಂದಿನ ಕೂರಿಸಿದ್ರಲ್ಲ. ಹೀಗೆ ನಮ್ದು ಅವ್ರ ಸಂಬಂಧ ಗಟ್ಟಿ ಆಗ್ತಾ ಹೋಯ್ತು. ಮತ್ತು ಅವರು ಅದ್ಭುತವಾಗಿ ಒಂದು ಇಂಟರ್ನ್ಯಾಷನಲ್ ಲೆಜೆಂಡ. ಆಮೇಲೆ ಒಂದು ದಿವಸ ಅವ್ರು ಕರೆದ್ರು, ಮತ್ತು ನೀನು ಕನ್ನಡ ಬರೆಯೋಕೆ ಬರುತ್ತಲ್ಲ, ಓ ಬರೀತೀನಿ ಅಂತ ಹೇಳಿದ್ರು. ಆಮೇಲೆ ನಾನೇ ಎಡವಟ್ಟು ಅಂದ್ರೆ ಅವರೇ ಎಡವಟ್ಟು ಅಂದ್ರೆ ಅವ್ರಿಗಿಂತ ಎಡವಟ್ಟು ಇದ್ದೀನಿ ನಾನು. ಅದರಲ್ಲಿ ಹೆಂಗೆ ಬರೀತೀರಿ ನೀವು, ಹೇಳಿ ಬಾಯಾಳ ಮಾತು ಬಾಗಿರೋದು ಇಲ್ಲಿ ಬರಿತೀನಿ ಅಂತ. ಅವರಿಗೆ ಅವ್ರ ಆಟಂದಲ್ಲಿ ಜಮದಗ್ನಿ ಅವರು ಅಂತರ್ ಮುಂದೆ ಈ ಥರ ಉತ್ತರ ಕೊಟ್ಬಿಟ್ಟೆ. ಆಮೇಲೆ ಆಯಿತು, ನಾಳೆಯಿಂದ ಪ್ರಾರಂಭ ಮಾಡೋಣ ಅಂತ. ಸರಿ, ಹೆಂಗೆ ಈ ಕಾಲೇಜಿಗೆ ಓದ್ತಾ ಇದ್ದೆ ಅಲ್ಲ. ಆಮೇಲೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಏನೋ ಮಾಡ್ತಿದ್ದೆ, ಎಲ್ಲರ ಮನೆ ಕೆಲಸ ಮಾಡ್ತಿದ್ದೆ, ಒಂದು ಊಟ ಸಿಕ್ತದಪ್ಪ ಇದನ್ನು ಮಾಡಿ ಕಲಿತಿದ್ದೆ ಅದೆಲ್ಲ. ಕರೆ ಎಲ್ಲಿ ಎದೆಗೊಂದಿರಲಿಲ್ಲ, ಕೂಳಿಗೋಸ್ಕರ ಅಪೇಪಿಸಲಿಲ್ಲ, ಓದಬೇಕು. ಅವನು ಮರುದಿವಸ ಬರವಣಿಗೆ ಕೂತೀವಲ್ಲ. ಆಮೇಲೆ ಈ ಅನ್ನ ಮಾರ್ಗದಲ್ಲಿ ಅಪಘಾತಗಳನ್ನೇ ಮೊದಲ ಟೈಟಲ್ ಕೊಟ್ಟಿದ್ದು ನಾವು ಬರೆಯುವಂಥ ಪುಸ್ತಕ ಬರ್ಕೊಂಡು ಓದಿವಿ. ಮುಂಜಾನೆ 7-9 ತನಕ ಬರೆದಿವಿ. 9 ಗಂಟೆಗೆ ಕಾಲೇಜ್ ಟೈಮ್ ಇದೆಯಲ್ಲ ನಿಮಗೆ, ಆ ಟೈಮಿಗೆ ಮತ್ತು ಅದನ್ನು ಬಂದ್ ಮಾಡ್ಬೇಕು ನಾವೆಲ್ಲ, ಕರ್ತವ್ಯ. ಆದ ನಂತರ ನನ್ನ ಸ್ವತಂತ್ರ ಅದು ವೇಳೆ, ಇದರ ನಂತರ ನಾನು ಕರ್ತವ್ಯದ ವೇಳೆ. ಅದು ಆಯಿತು, ಬಿಟ್ವಿ. ಆಮೇಲೆ ಒಂದು 30 ಪುಟ ಬರೆದ್ವಿ ಅಲ್ಲ. ಆಮೇಲೆ ಆಯಿತು, ನೀನು ಹೋಗಿ ಇಲ್ಲೊಂದು ಕ್ಯಾಂಟೀನ್ ಇತ್ತು, ಮೊದಲಿಂಗ್ ಕ್ಯಾಂಟೀನ್ ಇತ್ತು, ಅವಾಗ ಭಾಳ ಚೀಪ್ ಇತ್ತು ಅದೆಲ್ಲ ಅಲ್ಲ, ಅಲ್ಲೇ ಟೀ ಕುಡ್ಕೊಂಬ ಅಂತ ಅವರ ರೊಕ್ಕ ಕೊಟ್ಟರೆ ಅಲ್ಲೇ ಓದ್ನೇನಲ್ಲ. ಆಮೇಲೆ ಬರೆದಿಟ್ಟಿದ್ದೆ ನಾನೆಲ್ಲ, ಅವ್ರಿಗೆ ಏನು ಅರ್ಥ ಆಗಲಿಲ್ಲ ಅದೆಲ್ಲ. ಬಂದ ಕೂಡಲೇ ಅವ್ರು ನಾನು ಬೇಗ ಚಾಲು ಮಾಡಿಬಿಟ್ರು, ಏನು ಬರೆದಿನಿ ನೀನು ಅಂತಂದೆಲ್ಲ. ಅಲ್ಲೇ ಇಲ್ಲ ನಾನು ಬರೆದಿದ್ದೀನಿ, ಅದು ನಿಮಗೆ ಅರ್ಥ ಆಗಲಿ, ನಾನು ಬರೆದಿದ್ದೀನಿ. ಆಯಿತು ಓದು ಅಂದಪ್ಪ, ಸರಳವಾಗಿ ಓದ್ಬಿಟ್ಟೆ ನಾನೆಲ್ಲ. ಅದು ನನ್ನದೇ ಆದೊಂದು ಲಿಪಿ ಇತ್ತು ಅಲ್ಲಿ, ಇದು ಎಲ್ಲೂ ಎಲ್ಲೂ ಇಲ್ಲಿಲ್ಲ, ನಾನು ಕಂಡ್ಕೊಂಡಿದ್ದೆಲ್ಲ. ಅವ್ರು ಹೇಳಿದ್ದಪ್ಪ ನಾನು ಹೇಳಿದ್ದಲ್ಲ, ಸವಾಲು ಹಾಕಿದ್ದೆ ನೋಡಿ ನಿಮಗೆ, ಬಾಯಲ್ ಮತ್ತು ಬಾಯಿಂದ ಬರ್ಕೊಡ್ತೀನಿ ಅಂತಂದೆಲ್ಲ. ಈ ಬಸ್ಸಪ್ಪ ಅಂದಪ್ಪ ಅಂದ್ರೆ ಪೂರ್ಣ 3 ಅಕ್ಷರ ಬರ್ತಿರ್ಲಿಲ್ಲ ನಾನೆಲ್ಲ, ಬ ಬರ್ತಿದ್ದೆ, ಲಾಸ್ಟ್ ಬ ಬರಿತಿದ್ದೆ. ಇದು ನನಗೆ ಬರವಣಿಗೆ ಟ್ರಿಕ್ ಇರ್ತದಲ್ಲ. ಇನ್ನೂ ಕೆಲವೊಂದು ಆ ವಿಷಯ ಬಂದಾಗ ಇದೇ ಥರ ಶಾರ್ಟ್ಕಟ್ ಬರ್ಕೊಂಡು ಹೋಗಿ ಮನೇಲಿ ಕೂತ್ಕೊಂಡು ರಾತ್ರಿ ಫೇರ್ ಮಾಡ್ಕೊಂಡು ಬರ್ತಿದ್ದಲ್ಲ. ಯಾವಾಗ ಅದು ಗೊತ್ತಾಯಿತು, ಅವಾಗ ನನಗೆ ಅವ್ರು ನಾಮಕರಣ ಮಾಡಿದ್ರು, ಓ ಈ ಗಣಪತಿ ಇದ್ದಾನೆ ಹುಡುಗ ಅಂತಂದಲ್ಲ. ಅಲ್ಲಿಂದ ಬರವಣಿಗೆ ಚಲೋ ಆಯ್ತು ನನ್ನ ಅಂತಲ್ಲ, ಭಾಳ ಆತ್ಮೀಯ ಆಯಿತು. ಆಮೇಲೆ ಅವರ ಎಲ್ಲ ಜ್ಞಾನವೆಲ್ಲ ನನಗೆ ಕೊಟ್ಟರು ಅದೆಲ್ಲ. ಆಮೇಲೆ ಅಲ್ಲೇ ಆ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ನಾನು ಒಂದು ಆತ್ಮೀಯರಾಗಿಬಿಟ್ರೆ ಅದೆಲ್ಲ, ಅಲ್ಲಿ ನನ್ನ ಪ್ರಾರಂಭವಾಯಿತು. ಮತ್ತು ನಂದು ಇಲ್ಲಿ ಮೊದಲನೇ ಶ್ರೇಣಿಯಲ್ಲಿ 3rd ರ್ಯಾಂಕ್ನಲ್ಲಿ ಪಾಸ್ ಆದೆ ನಾನೆಲ್ಲ.
1: ಯಾವುದು ಕಲೆ
0: ಇದು? ಲ್ಯಾಬ್ ಟೆಕ್ನಾಲಜಿ. ಇದರಲ್ಲಿ ಆ July 29 ರಿಸಲ್ಟ್ ಬಂತು, August 10 ಜಾಯ್ನ್ ಆಗಿಬಿಟ್ಟೆ ನಾನು. ಆವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು, ಆವತ್ತು ನಾನು ಜಾಯ್ನ್ ಆಗಿಬಿಟ್ಟು ಇಲ್ಲಿ. ಅಲ್ಲಿಂದ ನಂದು ಪ್ರಾರಂಭ ಆಯಿತು ಜೀವನ, ಊರಿಗೆ ಹೋಗೋಕ್ಕೂ ಆಗಲಿಲ್ಲ ಅವಾಗ. ಮತ್ತು ಇನ್ನೊಂದು, ಈ ಲ್ಯಾಬ್ ಟೆಕ್ನಿಷಿಯನ್ಗೆ ಈ ವರದೇಶಗಳು ಭಯಂಕರ ಬೇಡಿಕೆ ಇತ್ತು ಅವಾಗ. ನಾನು ಅಲ್ಲಿ ಹೋಗಿಬಿಡ್ಬೇಕು ಅಂತಂದು ಎಲ್ಲ ರೆಡಿ ಆಗಿತ್ತು ನನ್ನಲ್ಲಿ. ಸರಿ, ಇಲ್ಲಿ ಏನಾಯಿತು ಅದು, ನನ್ನ ದೇಶ ಬಿಟ್ಟು ಹೋಗೋಕ್ಕೆ ನನಗೊಂಥರ ಕಷ್ಟ ಆಯಿತು. ಮತ್ತು ಒಳ್ಳೆ ಒಳ್ಳೆ ಅತಿರಥ ಮಾರತ ಅಂತ ಸಿಕ್ಕಿಬಿಟ್ರೆ ಇಲ್ಲೆಲ್ಲ, ಇವ್ರನ್ನ ಬಿಟ್ಟು ಹೆಂಗೆ ಹೋಗೋದು ಅಂತ ನಾನು ಇಲ್ಲಿ ಉಳ್ಕೊಂಬಿಟ್ಟೆ. ಅದೆಲ್ಲ ಉಳ್ತಂದ್ರೆ ನಾಲೇಜ್ ಬಂತು. ಅದು ಅಂಥ ಬರೀ ಬೆಳವಣಿಗೆ ಆಗದೇ ಹೋದ್ರೂ ನನ್ನ ಬೆಳವಣಿಗೆ ಆಗೋದ್ರ ಬಗ್ಗೆ ಜ್ಞಾನದಲ್ಲಿ ಬೆಳವಣಿಗೆ ಮಾಡ್ಕೊಂಡು ಹೋದೆದೆಲ್ಲ. ಮತ್ತು ಈ ಕಾಲೇಜಿನಲ್ಲಿ, ಈ ಕ್ಯಾಂಪಸ್ನಲ್ಲಿ ನನಗೆ ತೃಪ್ತಿ ಕೊಡೋಷ್ಟು ಎಲ್ಲ ಕೊಟ್ಟಿದೆ.

0: ಏನು ಭಾಳ ಕಿರೀಟ್ ಇಟ್ಟಿಲ್ಲಂತ ಅಂತ ಆದ್ರೂ ತೃಪ್ತಿಕೋಷ್ಟು ಕೊಟ್ಟಿದೆ ಅಲ್ಲ. ಇಲ್ಲಿ ಸಾಧಾರಣ ಇಲ್ಲಿ 36 ವರ್ಷ ನನ್ನ ಸರ್ವಿಸ್ ಆಯ್ತು ಈಗಲ್ಲ, ಇಲ್ಲೇ ಆಯಿತು. ಆಮೇಲೆ
1: ಅಂದರೆ ವೃತ್ತಿ ಅಂತ ಪ್ರಾರಂಭ ಮಾಡಿದ್ದೆ ಇಲ್ಲಿ
0: ಇದೇ ಕಾಲೇಜಲ್ಲಿ, ಪಾಸ್ ಆಗಿ ಇಲ್ಲಿ ಕಲ್ತದ್ದು ಇದೇ ಕಾಲೇಜಲ್ಲಿ, ಆಮೇಲೆ ಪಾಸ್ ಆಗಿ ಇದೇ ಕಾಲೇಜಲ್ಲಿ ನೌಕರಿ ಮಾಡೋದು ಇದೇ ಕಾಲೇಜಿನಲ್ಲಿ. ಮೊದಲು ವಿಕೃತ ವಿಜ್ಞಾನ ವಿಭಾಗಕ್ಕೆ ನಾನು ಸೇರಿಕೊಂಡೆ ಅಲ್ಲೇ, ಅದು ಇಂಡಿಯನ್ ಕೌನ್ಸಿಲ್ ಮೆಡಿಕಲ್ ರಿಸರ್ಚ್ ಅದರ ಸೇರಿಕೊಂಡೆ ಅದು. ಆ ನಂತರ ಅಲ್ಲೇ ಆಯ್ತು ಅಂದ್ಕೊಳ್ಳಿ, ಅದು ಪರ್ಮನೆಂಟ್ ಜಾಬ್ ಇರಲಿಲ್ಲ ಅದ್ರ, ಅದೊಂದು ಒಂದು ಫಂಡ್ ಬರೋದು, ಅದನ್ನು ರಿಸರ್ಚ್ ಮಾಡ್ತಾಯಿದ್ವಿ. ಆ ರಿಸರ್ಚ್ ಅನ್ನಪ್ಪ ಅಂತಂದರೆ ಈ ನನ್ನ ಜಿಯೋಗ್ರಫಿಯಲ್ಲಿ ಇದರಲ್ಲಿ ನಿಮಗೆ ಪ್ರಾದೇಶಿಕವಾಗಿ ಈಗ ಎಲ್ಲೆಲ್ಲಿ ಡಿಸೀಸ್ ಇದೆಯೋ, ಇಲ್ಲಿ ಕಲ್ಲಲ್ಲಿ ಫ್ಲೋರೋಸಿಸ್ ಇದೆ, ಆಮೇಲೆ ಅಳವಂಡಿ ಡಿಸೀಸ್ ಅಂತ ಇತ್ತು, ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಸಿದ್ಧಿ ಜನಾಂಗ ಕಮಿಟಿಯಲ್ಲಿ, ಈ ಕಮಿಟಿ ಬಗ್ಗೆ ತಗೊಂಡಾಗ ಅಲ್ಲಿ ನಾವು ಸಂಶೋಧನೆ ಮಾಡ್ತಾಯಿದ್ವಿ. ಅದಕ್ಕೆ ಸರ್ಕಾರದಿಂದ ಫಂಡ್ ಬರ್ತಾಯಿತ್ತು, ಅದರಲ್ಲಿ ನಮಗೆ ಪಗಾರ ಕೊಡ್ತಾಯಿದ್ರು. ನಮಗೆ ಇದನ್ನು ಮುಂದೆ ನನ್ನ ಜವಾಬ್ ಸೆಕ್ಯೂರಿಟಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂತ ಓದೈತಲ್ಲ. 91ಕ್ಕೆ ಅವ್ರು ಈ ಕಾಲೇಜ್ ಬಿಟ್ಟು ಹೋಗಿಬಿಟ್ರು, ನಾವು ಪೂರ್ತಿ ನೇತಾಡೋ ಹನಿಗಳಾಗಿಬಿಟ್ಟಿವಿ, ಇಲ್ಲ ಜಾಬ್ ಸೆಕ್ಯೂರಿಟಿ ಇಲ್ಲ, ಅವ್ರು ಹೋಗಿಬಿಟ್ರು, ಇನ್ನೇನು ಮುಂದೆ. ಆಮೇಲೆ ಅದನ್ನು ಮತ್ತೆ ಇವರು ISMR ಮತ್ತೆ ರಿಪೀಟ್ ತೊಗೊಂಡು ಬಂದ್ರದು, ಮತ್ತು 97 ತನಕ ಅದನ್ನು ಹಂಗೆ ಕಂಟಿನ್ಯೂ ಆಯ್ತದ. 97 ಟೋಟಲಿ ಬಂದಾಗಿಬಿಡಿತ ಅದು, ಮತ್ತೆ ಬೀದಿ ಬಿದ್ದುಬಿಟ್ಟಿವಿ ಅವಾಗ. ಆಮೇಲೆ ಇಲ್ಲಿ ಕಾಲೇಜವ್ರು ನಮ್ಮ ಕೈ ಹಿಡಿದ್ರು, ಮತ್ತು ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹಾಕಿದ್ರು, ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲೆಲ್ಲ ಮಾಡಿದೆ ಇಷ್ಟೆಲ್ಲ, ಅದಕ್ಕಿಂತ ಮೊದಲು ಬೇಕಾದಷ್ಟು ಕೆಲಸ ಮಾಡಿದ್ದೆಲ್ಲ, ಇದರಲ್ಲಿ ಆ ತೃಪ್ತಿ ನನಗಿದೆ. ಮತ್ತು ಅದನ್ನು ಪಡ್ಕೊಂಡಿದ್ದೀನಿ ಸರ್, ಜಾಸ್ತಿ ಪಡ್ಕೊಂಡಿದ್ದಪ್ಪ ಅಂತಂದ್ರೂ ನನಗೆ ತೃಪ್ತಿ ಆಗೋದು ಪಡ್ಕೊಂಡಿದ್ದೀನಿ. ನಾನೆಲ್ಲ ಈ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಆಯ್ತು ಇಲ್ಲಿ. ಆಮೇಲೆ
1: ಎಷ್ಟು ಜನ ಸರ್?
0: ನನಗೆ ಇಬ್ಬರು ಇದ್ದಾರೆ, ಒಬ್ಬಳು MBBS ಮಾಡ್ತಾ ಇದ್ದಾಳೆ, ಒಬ್ಬಳು ಇಂಜಿನಿಯರ್ ಮಾಡ್ತಾರೆ, ಒಬ್ಬಳು ಗೌರ್ಮೆಂಟ್ MBBS ಮಾಡ್ತಾ ಇದ್ದಾರೆ, ಅವರು ಮೆರಿಟ್ ಮೇಲೆ ಬಂತು, ಅದು ಬಾಗಲಕೋಟೆಗಿದ್ದಾಳೆ. ಆಮೇಲೆ ಅವರಿಬ್ಬರು ಮೆರಿಟ್ ಸ್ಟೂಡೆಂಟ್ ರೀ, ಸೆಂಟ್ ಜೋಸಫ್ಗೆ ನನಗೆ ಆಕೆ ಅಲ್ಲಿಂದ ಚಾಲು ಆಯಿತು, ಹುಡುಗನ ಸೆಂಟ್ ಪಾಲ್ಕ್ ಆಯಿತು ಅದೆಲ್ಲ. ಮತ್ತು ಇಲ್ಲಿ ಬಸ್ಸಿನ ಅನುಕೂಲ ಆಯಿತು, ಆಮೇಲೆ ಕ್ಯಾಂಪಸ್ನಲ್ಲಿ, ಆಮೇಲೆ ಸೆಕ್ಯೂರಿಟಿ ಭಾಳ ಇತ್ತು. ನನ್ನ ಮಕ್ಕಳಲ್ಲಿ ಒಂದಪ್ಪ ಅಂದ್ರೆ ಯಾವ್ದು ನಮ್ಗೆ ತೊಂದರೆ ಆಗಲಿಲ್ಲ, ಬಸ್ ಹೋಗ್ತಾ ಇತ್ತು, ಬಸ್ ಕರ್ಕೊಂಡು ಬರ್ತಾ ಇತ್ತು. ಆ ವಿಷಯದಲ್ಲಿ ಈ ನನ್ನ ಸೊಸೈಟಿ ನಾನು ಕೃತಜ್ಞ ಆಗಿರ್ಬೇಕಲ್ಲ. ಈ ಮಕ್ಕಳಿಗೆ ನನಗೆ ಅವ್ರ ಕೈಯಲ್ಲಿ ಒಂದು ಅನ್ನ ಇಟ್ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ, ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಿನ್ನು ಅವರೆಲ್ಲ. ಆ ಥರ ಎಜುಕೇಷನ್ ಆಯಿತು. ಮತ್ತು ಆಕೆಗೆ PUC ಫಸ್ಟ್ ಕ್ಲಾಸ್ ಆಯಿತು, ಮಗಂದು ಹಂಗೆ ಆಯಿತು ಅದಲ್ಲ. ಆಕೆಗೆ ಗೌರ್ಮೆಂಟ್ನಲ್ಲಿ ನೀಟ್ನಲ್ಲಿ ಚಲೋ ಸಿಗ್ತದೆ, ಅದು ಬಾಗಲಕೋಟೆಗೆ ಜಾಯ್ನ್ ಅಲ್ಲಿ ಸೆಕೆಂಡ್ ಇಯರ್ MBBS ಓದ್ತಾ ಇದ್ದಾಳೆ, ಮಗಳು ಫಸ್ಟ್ ಇಯರ್ BA ಮಾಡ್ತಾ ಇದ್ದಾನೆ. 2025ಕ್ಕೆ ನಂದು ನಿವೃತ್ತಿ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಸೇವೆ ಮಾಡಿ ಅವರಿಬ್ಬರಿಗೆ ಎಜುಕೇಷನ್ ಆದ ನಂತರ ಮುಂದೆ ದೇವ್ರಿಗೆ ಊರಿಗೆ ದಾರಿ ಯಾವುದೇ ಅಂತಂದು ಹೊಂಟು ಬಿಡೋದು ಅಂತಾರೆ.

0: ಸರ್, ತಮಗೆ ಹವ್ಯಾಸ ಏನೇನಿದೆ ಸರ್?
1: ಹವ್ಯಾಸ ಅಂದಪ್ಪ ಅಂದ್ರೆ ಇದು ನನಗೆ ಬರವಣಿಗೆ ಒಂದು. ಅಂದರೆ ಎಲ್ಲೇನ ಕೂತ್ಕೊಂಡು ಸುಮ್ಮನೆ ಅಳೋದಕ್ಕಿಂತ ಇದನ್ನು ಬರವಣಿಗೆ ರೂಪ ತಗೊಂಡು ಬಿಡೋಣ ನಾನಲ್ಲಿ.
0: ಹೌದಾ? ಅಂದ್ರೆ ಮನಸ್ಸಿಗೆ ಏನಾದ್ರು ನೋವಾದಾಗ ಕುತ್ಕೊಂಡು
1: ಅಳೋದು,
0: ಏನ್ ನೋವಾಗಿದೆ ಅದನ್ನ ಬರೆದು ಬಿಟ್ರೆ
1: ಆಯ್ತು. ಅದು ನೋವು ಹೆಂಗಿದೆಪ್ಪ ಅಂದ್ರೆ ಇನ್ನೊಬ್ಬರಿಗೆ ಅದು ಪಾಠವಾಗಬೇಕು.
0: ಖಂಡಿತ.
1: ಅರೆ, ನಾ ಇಷ್ಟು ನೊಂದ್ಕೊಳ್ತೀನಿ. ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರಲ್ಲ, ಓ ನಿಮ್ಮ ಕವನದಿಂದ ನನಗೆ ಸ್ಫೂರ್ತಿ ಸಿಕ್ತು, ನಾ ಏನೋ ಆಗ್ಬೇಕಾಯ್ತದೆ, ಓ ಜಗತ್ತಿನಲ್ಲಿ ಇಂಥ ಜನ ಇದ್ದಾರೆ ಅಂದ್ಕೊಳ್ಳಿ. ಜಗತ್ತಿನಲ್ಲಿ ಇಂಥ ಜನ, ಇದಕ್ಕಿಂತ ಕೆಟ್ಟ

0: ಸ್ಥಿತಿಯಲ್ಲಿದ್ದಾರೆ, ಅವ್ರು ನೋಡಿ ನಾ ಬದುಕಬೇಕಲ್ಲ. ಅದೆಲ್ಲ
1: ಅದೇ ನಮ್ಮ ಮೇಲ್ನವ್ರು ನೋಡಿ ಬದುಕೋದಕ್ಕಿಂತ ನಮ್ಮ ಕೆಳಗಿದ್ದರೆ ತೃಪ್ತಿ ಜೀವನ ಸಾಗಿಸಬಹುದಲ್ಲ.
0: ಮತ್ತೆ ಆಮೇಲೆ ನನಗೆ ಇನ್ನೊಂದು ಏನಪ್ಪ ಅಂದ್ರೆ, ಹಣದ ಸಲುವಾಗಿ ನೋಡಿನಪ್ಪ ಅಂದ್ರೆ ನನ್ನ ಕೊರತೆ ಆಗಲಿಲ್ಲ, ಯಾರು ಇಲ್ಲ ಅಂತ ಕಳಿಸ್ಲಿಲ್ಲ, ಅಷ್ಟು ಕೊಟ್ಟಿದ್ದಾರೆ ಅದೆಲ್ಲ. ಆ ಜನತೆಗೆ ನಾನು ಯಾವಾಗಲೂ ಕೃತಜ್ಞ
1: ಆಗಿರ್ಬೇಕು.
0: ನನಗೆ ಈ ಕೋರ್ಸ್ ಮುಗಿಸ್ಬೇಕಾದ್ರೆ 7,500 ರೂಪಾಯಿ ಖರ್ಚಾಯ್ತಾರೆ ಅಷ್ಟೇ ಅಲ್ಲೇ. ಈಗ ನನ್ನ ಮಕ್ಕಳಿಗೆ ಏನೋ 1,00,000 ಕೊಡಾಕತ್ತಿದ್ನಲ್ಲ, ಅವ್ರ ಪಿ ಕೊಟ್ಟು ಕಲಿಸ್ತಾ ಇದ್ದೀನಿ. ಅದಕ್ಕೆ ಅವ್ರಿಗೆ ಏನಪ್ಪ ಅಂದ್ರೆ, ನಿಮ್ಮ ಅಣ್ಣ ನಿಮ್ಮ ಕೈಲಿ ಇಟ್ಟಿದ್ದೀನಿ ಅಲ್ಲ, ನಿಮ್ ಬೆಳೆಸೋದು ನಿಮ್ದಿದೆ ಅಂತಲ್ಲ, ಅವ್ರು ಬೆಳೆಸ್ಕೊಂಡು ಹೋಗ್ತಾ ಇದಾರಲ್ಲ. ಇದು ಮಗಳಿಗೆ ಭರತನಾಟ್ಯನ ಕಲಿಸಿದ್ದೀನಿ, ಹಿಂದೂಸ್ತಾನಿ ಸಂಗೀತ ಕಲಿಸಿದ್ದೀನಿ, ಏನೆಲ್ಲ ವಿದ್ಯೆ ಎಲ್ಲ ಕಲಿಸ್ಬಿಟ್ಬಿಟ್ಟಿದ್ದೀನಿ. ಹಂಗೆ ಹಾಕಿ ಇದಕ್ಕೆ ನಮ್ಮ ಬೆಳಗಾಂ ಡಿಸ್ಟಿಕ್ 3rd rank ಆಯಿತು ಭರತನಾಟ್ಯಲ್ಲಿ. ಗಿನ್ನಿಸ್ ರೆಕಾರ್ಡು ಮಾಡಿ ಬಂದಲಕ್ಕಿ ಭರತನಾಟ್ಯಲ್ಲಿ. ಆಮೇಲೆ ಆ ಕಾಲೇಜ್ನಲ್ಲಿ ಭರತನಾಟ್ಯ ಮಾಡಿದ್ದು, ಈ ಕಾಲೇಜ್ನಲ್ಲಿ 3 programs ಕೊಟ್ಟಲದೆಲ್ಲ. ಆಮೇಲೆ ಆಕೆಗೆ ಸ್ಕಾಲರ್ಶಿಪ್ಪು ಬರಾಕೈತೆ ಅದೆಲ್ಲ. ಆಮೇಲೆ ಈ ಒಂದು ಕಲೆಯಿಂದ ಆಕಿದೊಂದು ಚೌಕಟ್ಟಾಗಿದೆ. ಎಂಥ ಚೌಕಟ್ ಅಂದ್ರೆ ಬಂಗಾರದ ಚೌಕಟ್ಟು. ಈ ಮನುಷ್ಯನಿಗೊಂದು ಟ್ಯಾಲೆಂಟ್ ಇದೆ, ಇದೊಂದು ಭರತನಾಟ್ಯ ಇದೆ, ಇದಕ್ಕೊಂದು ಸಂಗೀತ ಇದೆ ಅಂದಪ್ಪ ಅಂದ್ರೆ ಆ ಜನಕ್ಕೆ ರೆಸ್ಪೆಕ್ಟ್ ಕೊಡೋಕೈತಿರೋದಲ್ಲ, ಕಾಯುವಂಥ ಕಣ್ಣುಗಳಾದವೆಲ್ಲ, ಕೇಳುವಂಥ ಕಿವಿಗಳಾಕೆ ಸಿಕ್ಕಿವೆದಲ್ಲ, ಇದಕ್ಕಿಂತ ಇನ್ನೇನು ಬೇಕು ನಮಗೆಲ್ಲ.

0: ಮಧುರ
1: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣು ಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರ.

0: ಆಮೇಲೆ ಇವು ಏನಾಗುತ್ತೆ ತನ್ರಿ, ಅಪಮಾನಗಳಿದೆಯಲ್ಲ ಅವನ್ನ ನಾವು ಬಹುಮಾನವಾಗಿ ಸ್ವೀಕಾರ ಮಾಡಬೇಕು. ಇಲ್ಲಪ್ಪ ಅಂದ್ರೆ ದಾಟಕ್ಕಾಗೋದಿಲ್ಲ ಅದೆಲ್ಲ.
1: ಖಂಡಿತ ಸರ್, ಅಪಮಾನಗಳನ್ನ ಬಹುಮಾನ ಸ್ವೀಕರಿಸಿದಾಗ ಮಾತ್ರ ನಮ್ಮ ಬದುಕು ಮುಂದೆ ಸಾಗ್ಲಿಕ್ಕೆ ಸಾಧ್ಯ.
0: ಸಾಧ್ಯನಿಲ್ಲ ಅದೆಲ್ಲ. ಮತ್ತೆ ಇಲ್ಲಿ ತನಕ ಎಲ್ಲಿ ನಾನು ಒಂದು ರೂಪಾಯಿ ಸಾಲ ಮಾಡ್ಲಿಲ್ಲರಿ.
1: ಹೌದು,
0: ನಾನು ಮದುವೆ ನಾನೇ ಮಾಡ್ಕೊಂಡಿದ್ದೀನಿ. ನಾನೇ 80,000 ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನೇ 20 ತೊಲೆ ಬಂಗಾರ ಹಾಕಿದ್ದೀನಿ ಹೆಂಡತಿ. ಆಮೇಲೆ ಅವ್ರಿಗೆ ಸ್ವತಂತ್ರವಾಗಿ ಬಿಟ್ಬಿಟ್ಟಿದ್ದೀನಿ ರೀ. ನನಗೆ ಬೇಕಾಗಿದ್ದು ಒಂದು ರೊಟ್ಟಿ, ಆಮೇಲೆ

0: ಬದನೆಕಾಯಿ ಎಣ್ಣೆ ಖಾರ ಇದಂದಪ್ಪ ನನ್ನ ಊಟ ಅಷ್ಟೇ ಸಾಕು, ಅವ್ರು ನೀವೇನಾದ್ರು ಊಟ ಮಾಡಿರೋದಿಲ್ಲ. ಯಾವತ್ತು ನನ್ನ ಮನೇಲಿ ಕೀಲಿ ಹಾಕ್ಲಿಲ್ಲ, ಇದು ಮಾಡಲಿಲ್ಲ. ನಾನೆಲ್ಲ
1: ಸರ್ ಮಾತಾಡ್ತಾ ಮಾತಾಡ್ತಾ ತುಂಬ ಭಾವುಕರಾದ್ರಿ, ಅಂದರೆ ಅವಮಾನಗಳನ್ನು ನಾ ಎದುರಿಸ್ತೇನೆ ಅಂದ್ರೆ ಈ ಅವಮಾನಗಳೇ ನಮಗೆ ಬಹುಮಾನಗಳಾಗಿ ನಾವು ಮಾರ್ಪಾಡು ಮಾಡ್ಕೋಬೇಕಾಗುತ್ತೆ. ನಾವು ಸ್ವಾವಲಂಬನೆ ಜೀವನವನ್ನು ನಡೆಸಬೇಕು, ಜೀವ ಬದುಕಿನಲ್ಲಿ ಮುಂದೆ ಸಾಗಬೇಕು ಅಂದರೆ ಅಪಮಾನಗಳು ಇದ್ದೇ ಇರುತ್ತೆ.
0: ಆಮೇಲೆ ಇದಕ್ಕೆ ಉದಾಹರಣೆ ಅದನ್ನ ಹೆಂಗೆ ಬೆಳೆಸ್ಕೊಳ್ಳೋದಪ್ಪ ಅಂತಂದರೆ, ನಿಮಗೆ ದಾಸ ಸಾಹಿತ್ಯದಲ್ಲಿ ಒಂದು ಮಾತು

0: ನೀನ್ಯಾಕೋ ನಿನ್ನ ಹಂಗೆ ಯಾಕೋ ಅಂತಂದು ಹೇಳ್ಬಿಟ್ರಲ್ಲ, ಇದು ಎಂಥ ಮಾತು, ಒಬ್ಬ ದಾಸರಿ ಮಾತು ಹೇಳಕ್ಕೆ ಸಾಧ್ಯ ಆಗುತ್ತೆ ನೋಡಿಯಲ್ಲ ಇದು. ಆಮೇಲೆ ನೀನ್ಯಾಕೋ ನಿನ್ನ ಹಂಗೆ ಯಾಕೋ ಅಂತ ಅಂದ್ಕೊಳ್ಳೆ, ಅವನು ಇದು ಮಾಡಿರಲ್ಲ, ನಿನ್ನ ನಾಮವನ್ನು ಕಾಯ್ತಿರೋಕ್ಕೆ ನನಗ್ಯಾಕೆ ಚಿಂತೆ ಅಂದ್ಬಿಟ್ಟು ಊರಿಗೆ ದಾರಿ ಯಾವುದು ಅಂತಂದ್ರೆ. ಅವನು ಕಟ್ಟಿ ಹಾಕ್ಬೇಕು, ನಾವೆಲ್ಲ ಹೆಂಗ್ ಕಟ್ಟಿ ಹಾಕ್ಬೇಕು ಅಂದ್ರೆ ಭಕ್ತಿಯಿಂದ ಕಟ್ಟಿ ಹಾಕ್ಬೇಕು ನಾನೆಲ್ಲ ಅವನ್ನೆಲ್ಲ, ನನ್ನ ಆತ್ಮಸ್ಥೈರ್ಯದಿಂದ ಕಟ್ಟಿ ಹಾಕ್ಬೇಕು, ಅದೆಲ್ಲ ಅಹಂಕಾರದಿಂದ ಅಲ್ಲ. ಹಂಗೆ ಇದು ಮಾಡಿದಪ್ಪಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅಂತ ಅದನ್ನು ಆತ ಅವನು ಹಂಗೆ ಹೇಳ್ತಾ ಇದ್ದಾನಲ್ಲ. ನಾವು ನಾಲ್ಕು ಭಾಗಗಳಲ್ಲಿ ನಡೆ ಬಂದಿರ್ತೀವಿಲ್ಲ, ಬಾಲ್ಯ, ಯೌವನ, ಆಮೇಲೆ ಒಂದಷ್ಟು ಮುಪ್ಪು, ಈ ಥರದಲ್ಲೇ ಎಲ್ಲೆಲ್ಲಿ ನಾವು ಏನು ಕೈಂಕರ್ಯ ಮಾಡಬೇಕೋ ಅದು ನಾನು ಮಾಡಲೇಬೇಕಾದಲ್ಲ, ಶ್ರದ್ಧೆಯಿಂದ ಮಾಡಬೇಕಾದಲ್ಲ, ಆಮೇಲೆ ಸೊಸೈಟಿ ಒಳ್ಳೆಯದಾಗ ಮಾಡಬೇಕಾದಲ್ಲ. ಆಗ ನನ್ನ ಮಗಳಿಗೆ ಇದೆ, ನೀನು ನೋಡಮ್ಮ ಪ್ರೇಕ್ಷಕಳಾಗಿ ನೀನು ಕುಂದ್ರಬೇಡಲ್ಲ, ನಿನ್ನನ್ನು ನೋಡಿಕೊಳ್ಳುವಂಥ ಪ್ರೇಕ್ಷಕರನ್ನ ತಯಾರು ಮಾಡಂತ ಇದೆ ನಾನು. ಹಂಗಾಗಿ ಆಕೆ ಎಲ್ಲ ಸಂಗೀತ ಕಲಿಸಿದೆ ಅದೆಲ್ಲ. ನಮ್ಮಲ್ಲಿ ಸಂಗೀತದ ಒಂದು ಪರಂಪರೆ ಐತ್ರಿ, ನಮ್ಮ ಅಜ್ಜ ಕರಡಿ ಮೊಸರು ಬಾರಿಸ್ತಾ ಇದ್ರು, ನಮ್ಮ ಅಪ್ಪ ಆಡ್ತಾ ಇದ್ರು, ನಾನು ಅಪ್ಪ ಮಗಳಿಬ್ರು ಕೂಡಿಸಿದ್ದು ಸಣ್ಣ ಸಂಗೀತ ಕಲ್ತಿರು ನಾವು, ಅವ್ರ ಜೊತೆನೂ ಹೋಗ್ತೀವಿ ಸಂಡೆ ಇದ್ದಾನಪ್ಪ ಅಂದ್ರೆ. ನಾನು ಬರಹಗಾರ, ಅತಿಥಿ ರೈಟರ್ ಬರ್ತದಲ್ಲ, ಇದಕ್ಕೆ ಫಿಲ್ಮ್ ಲ್ಯಾಂಡಿಗೆ ಹೋಗ್ಬೇಕು ಅಂತಂದು ಭಾಳ ಮಂದಿ ಎಲ್ಲ ಕೇಳ್ತಾ ಇದ್ರು ಅದೆಲ್ಲ. ಆ ದೊಡ್ಡ ಸಾಗರ ಅಲ್ಲಿ ಧುಮುಕಬಾರ್ದು ನಾವೆಲ್ಲ, ಅದೆಲ್ಲ ಮೊದಲು ನಂದು ನೀರು ಎಷ್ಟಿದೆ ಅದು ನೋಡ್ಕೊಂಡು ಮುಂದೆ ಹೋಗ್ಬೇಕಲ್ಲ ಅಂತಂದೇಳಿ ನನ್ನ ಪಡಿನ ಬರ್ಕೊಂಡು ಕೂತಿದ್ದೀನಿ. ಆಮೇಲೆ ಎಲ್ಲರಿಗೆ ಇದ್ದಪ್ಪ ಅಂತ ತೊಗೊಂಡ್ರಪ್ಪ ನೀವು ಎಲ್ಲಿಂದ ಯೂಸ್ ಆಗ್ತಿತ್ತೋ ಆ ಕವನಗಳನ್ನು ಉಪಯೋಗ ಮಾಡ್ಕೊಡಂತ ಕೇಳಿದ್ದೀನಿ ನಾನೆಲ್ಲ. ಈಗ ಒಳ್ಳೆ ಸಂಸಾರ, ಒಳ್ಳೆ ಮಕ್ಕಳು, ಒಳ್ಳೆ ಮಗ, ಆಮೇಲೆ ಯಾವುದೇ ಸಾಲ ಇಲ್ಲ, ಆಮೇಲೆ ಯಾರೂ ಇದು ಇವನು ಅಲ್ಲ ಅಂತ ಅನ್ನೋದಕ್ಕೆ ಅವಕಾಶ ಕೊಟ್ಟಲಿಲ್ಲ, ಹಂಗೆ ಬದುಕಿದ್ದೀನಿ. ಆಮೇಲೆ ಅದಕ್ಕಿಂತ ಬದುಕಿನ ಕೂಡಲೇ ಪಡ್ಕೊಂಡಿದ್ದೀನಿ ಸೊಸೈಟಿಯಿಂದ, ನಾನೆಲ್ಲ ಜನರಿಂದ ಪಡ್ಕೊಂಡಿದ್ದೀನಿ ಸೊಸೈಟಿಯಿಂದ ಎಲ್ಲ. ಅವ್ರು ಯಾವತ್ತೂ ಅವ್ರ ಕೈಯಂಗೆ ತುತ್ತು ನನಗೆ ಊಟ ಮಾಡಿಸಿದ್ದಾರೆ ಅಲ್ಲ, ಅದು ನನಗೆ ಅಮೃತ. ಈಗ ಸಪೋಸ್ ಸಾಧಾರಣ ನೀವು ಅಮೃತ ನೋಡಿಲ್ಲ, ನಾನು ನೋಡಿದ್ದೀನಿ.
1: ಹೆಂಗೆ ಸರ್?
0: ಹೆಂಗಿದ್ದಪ್ಪ ಅಂತಂದ್ರೆ ಅಮೃತ ಅನ್ನಪ್ಪ ಅಂದ್ರೆ ಯಾವುದು ಸಾವು ಅಲ್ಲದೋ ಅದು ಅಮೃತ. ಅಮೃತ ಅನ್ನಪ್ಪ ನಾವೇನು ಅಂದ್ಕೊಂಡಿದ್ವಿ, ಶಿವನ ಕಪಾಲದಿಂದ ಬರುವಂಥ ಒಂದು ದ್ರವ್ಯನೋ ಇನ್ನೊಂದು ಏನೋ ತಿಳ್ಕೊಂಡಿದ್ವಿ ಅಲ್ಲ. ಅಮೃತ ಅನ್ನಪ್ಪ ಅಂದ್ರೆ ಅದು ಪದ ವಿಂಗಡಣೆ ಮಾಡಿದಾಗ ಯಾವುದು ಅಮೃತ ಸಾವಲ್ಲದ್ದು, ಸಾವಲ್ಲದ್ದು ಅಮೃತ ಇದೆಲ್ಲ. ನೀವು ನೋಡಿದಿರಿ ಕಲ್ಪನೆಗೆ ಬರಲಿಲ್ಲ, ನಾನು ನೋಡಿದ್ರಿ ನನ್ನ ಕಲ್ಪನೆಗೆ ಬಂತು. ಹೇಗೆ ನೀವನ್ನಪ್ಪ ಅಂದ್ರೆ ನೀವು ಒಂದೇ ಒಂದು ನಿಮಿಷ ಮೂ ಮುಚ್ಕೊಂಡ್ಬಿಡ್ರಿ, ಉಸಿರಿಲ್ಲಪ್ಪ ಅಂದ್ರೆ ಗಾಳಿ ಇಲ್ಲಪ್ಪ ಅಂದ್ರೆ ನಾವು ಸತ್ತೋಗ್ಬಿಡ್ತೀವಿ ಅದೆಲ್ಲ. ಅದೇ ತಾನೆ ನಮಗೆ ಜೀವಂತ ಇದ್ದಿದ್ದು, ಅದೇ ಅಮೃತ. ಅಮೃತ ನಾವು ಕುಡಿಬೇಕಂತ ಏನಿಲ್ಲ,
1: ಹೋಲ್ಸಕ್ಕೋದ್ರೆ ನೆಮ್ಮದಿಯ ಜೀವನವೂ ಕೂಡ
0: ಅಮೃತ ಅಲ್ಲ. ಅಲ್ಲ ಅದು ನೀವು ಒಂದು ಈಗ ನೋಡ್ರಿ, ಒಂದು ಗಾಳಿ ಇಲ್ಲದಪ್ಪ ಎರಡು ನಿಮಿಷ ಇರೋಕ್ಕಾಗೋದಿಲ್ಲ, ನೀರಿಲ್ಲದ ಊಟ ಇಲ್ಲದ ಒಂದು ಎರಡು ದಿವಸ ಇರ್ಬೋದಲ್ಲ. ಅಮೃತ ಮೃತವಲ್ಲದನ್ನ ಗಾಳಿ ಎಲ್ಲ ಕಡೆ ಇದೆ ಅಲ್ಲ, ಅದನ್ನ ನಾನು ಕಲುಷಿತ ಮಾಡಬಾರ್ದು.
1: ವಾಯುಮಾಲಿನ್ಯ
0: ಮಾಡಬಾರ್ದಲ್ಲ ಅದೆಲ್ಲ. ವಾಯುಮಾಲಿನ್ಯ ಮಾಡೋದಪ್ಪ ಅಂತಂದ್ರೆ ಎಲ್ಲದರಲ್ಲೂ ಬಂತ ಅದೆಲ್ಲ. ನಾನು ವಾಯುಮಾಲಿನ್ಯಪ್ಪ ನನ್ನ ಶಬ್ದದಿಂದ ಮಾಲಿನ್ಯ ಆಗ್ತೈತೆ ರೀ ಅದೆಲ್ಲ, ನನ್ನ ಮಾತಿನಿಂದ ಮಾಲಿನ್ಯ ಆಗ್ತೈತೆ ಅದೆಲ್ಲ. ಇವೆಲ್ಲವೂ ನಾನು ಗಣನೆ ತೊಳ್ಬೇಕಲ್ಲ. ಯಾವಾಗಲೂ ಪಿಸು ಮಾತು 4 ಕಿಲೋಮೀಟರ್ ಕೇಳುತ್ತೆ ಅಂತೆ, ಜೋರಾಗಿ ಮಾತಾಡಿದ್ರು ಇಲ್ಲಿ ಅಷ್ಟೇ ಕೇಳುತ್ತೆ ಅಂತದಲ್ಲ, ಹೌದಲ್ಲ. ಅದಕ್ಕೆ ನಮಗೆ ಸ್ವಲ್ಪ ನಾನು ಹಳ್ಳಿ ಸೊಗಡಿಂದ ಜಾಸ್ತಿ ಮಾತಾಡ್ತೇನೆ ರೀ ಅದೆಲ್ಲ. ಈಗ ಒಬ್ಬ ನಾಳೆ ನನ್ನ ಮಗಳಿಗೊಂದು ಮದುವೆ ಮಾಡಿಕೊಟ್ಟೆ, ಅವಳು ನನ್ನ ಮನೆಗೆ ಬಂದು ಎರಡು ದಿವಸ ಇದ್ದು ಕೂಡಲೇ ಎಲ್ಲ ಅಕ್ಕಪಕ್ಕದವ್ರು ಭಾಳ ಪ್ರೀತಿಯಿಂದ ಇದು ಮಾಡ್ತಾರಲ್ಲ, ಅದಾಯ್ತು ಇದಾಯ್ತು. ಒಂದು ವಾರ ಅಂದಪ್ಪ ಇನ್ನೂ ಪ್ರೀತಿ ಮಾಡ್ತಾರೆ ಅಷ್ಟೇ. 15 ದಿವಸ ಆದ ಕೂಡಲೇ ಯಾಕೆ ತಂಗಿ ನಿನ್ನ ಗಂಡ ಬರಲಿಲ್ಲ ಅಂತ ಕೇಳ್ತಾರೆ.
1: ಖಂಡಿತ ಸರ್.
0: ಹೌದಾ? ಆಮೇಲೆ 20 ದಿವಸ ಆದ ಕೂಡಲೇ ಯಾಕೆ ಇಲ್ಲಿ ಉಳಿದಿಲ್ಲ ಅಂತ ಕೇಳ್ತಾರಲ್ಲ. 1 ತಿಂಗಳು ಆದ ಕೂಡಲೇ ಅವೆಲ್ಲ ಕೇಳೋದಿಲ್ಲ, ಅವ ಪಿಸು ಮಾತು ಚಲೋ ಆಗ್ಬಿಡ್ತಾವೆ. ಅದನ್ನ ಯಾಕೆ ಮಾಡಲ್ಲ ನಿಮಗೆ?
1: ಮಾಡಿ ಸರ್, ಖಂಡಿತ.
0: ಇದು ನೋಡಿ ಇಷ್ಟು, ಈ ಪಿಸು ಮಾತು 4 ಕಿಲೋಮೀಟರ್ ಕಟ್ಟಿ ಕೇಳ್ತೈತಿ. ಇದೇ ಹೆಣ್ಮಕ್ಳು ಬಂದು ಕೇಳಿದಾಗ ಯಾಕೆ ತಂಗಿ ಅಂತ ಕೇಳಿದ್ರು. ಅದೆಲ್ಲ ಚಲೋ ಆಯ್ತು ಅಂತ ಊಟ ಮಾಡಿಸಿ ಎಲ್ಲ ಇದು ಮಾಡಿದ್ರು. ಗಂಡ ಯಾಕೆ ಬರಲಿಲ್ಲ ಅಂತ ಕೇಳಿದ್ರು, ಯಾಕೆ ಹೋಗ್ಲಿ ಲೇಟ್ ಆಗ್ತದೆ ಅಂತ ಕೇಳಿದ್ರು. 1 ತಿಂಗಳು ಆದ ಕೂಡ ಈ ಪಿಸು ಮಾತು ಚಲೋ ಆಗಿಬಿಡ್ತಾವಲ್ಲ, ಇದು ನನ್ನ ಮಾತಿನ ಮಾಲಿನ್ಯ ಹೋದಲ್ರಿದೆಲ್ಲ. ಅಲ್ಲಿ ಏನಂದಪ್ಪ ಅಂದ್ರೆ ಅಲ್ಲಿ ಅವ್ರದಲ್ಲಿ ನೂನ್ಯತೆ ಏನಂದಪ್ಪ ಅಂತಂದ್ರೆ ಅದನ್ನು ನನಗೆ ತೆಗೆದು ನನ್ನ ಕೈಲಿಂದ ಏನಾದರೂ ಮಾಡಬೇಕು ಹೊರತಾಗಿ ಪಿಸು ಮಾತು ಮಾತಾಡಬಾರ್ದು. ಇದು ನಾನು ಸಮಾಜಕ್ಕೆ ಕೊಡುವಂಥ ಒಂದು ಮಾಲಿನ್ಯ. ಇದು ಎಲ್ಲರೂ ಮಾಡ್ಕೊಂಡಪ್ಪ ಅಂತಂದ್ರೆ ಒಂದು ಏನಪ್ಪ ಅಂದ್ರೆ ನನ್ನ ಈ ಕರ್ನಾಟಕದ ಹುಟ್ಟಿದ್ದೀವಲ್ರಿ, ದೊಡ್ಡ ಮಹಾಭಾಗ್ಯವಂತರು ನಾವೆಲ್ಲ. ದೊಡ್ಡ ಬಿರುಗಾಳಿ ಬರೋಲ್ಲ, ಏನು ಸಮುದ್ರ ಉಕ್ಕಿ ಬರೋದಿಲ್ಲ, ಅಂಥ ಅಗ್ನಿ ಆಹುತ ಆಗೋದಿಲ್ಲ, ಬಡತನ ಇಲ್ಲ, ಕೂಳಿಲ್ಲದ ಯಾರೂ ಸತ್ತಿ ಇಲ್ಲ, ಒಂದೊತ್ತು ಊಟ ಮಾಡಿರ್ಬೋದಲ್ಲ, ಅದನ್ನೇ ನಂಬಿಕೊಂಡು ಕುಂದ್ರಲ್ಲಿ ಅರ್ಥ ಇಲ್ಲ ಅದೆಲ್ಲ. ಅಂಥ ಇದರಲ್ಲಿ ನಾವು ಇದೆಯಲ್ಲ. ಹಂಗಾಗಿ ಈಗ ನನ್ನ ಮುಂದಿನ ಇಂದಿನ ಪೀಳಿಗೆಗೆ ನಾನೇನು ಬಿಟ್ಟು ಹೋಗಬೇಕು, ನನ್ನ ನೊಗ ಅವ್ರ ಮುಂದೆ ಇಟ್ಟು ಹೋಗ್ಬೇಕಂದಪ್ಪ ಅಂದ್ರೆ ಅದ್ರ ಭಾರ, ಅದ್ರ ಘನತೆ, ಅದ್ರ ಗೌರವ ಅವ್ರು ತಿಳಿಸಿ ನಾನು ಹೋಗ್ಬೇಕದೆಲ್ಲ, ಇದು ನಾನು ಮಾಡಲೇಬೇಕದೆಲ್ಲ. ಇದು ನಾನು ಸಮಾಜದಿಂದ ಭಾಳಷ್ಟು ಪಡ್ಕೊಂಡಿದ್ದೇನೆ ಇದೆಲ್ಲ. ಇದು ಯಾವ ಪುಸ್ತಕದಲ್ಲಿ ಇಲ್ಲ ಅದೆಲ್ಲ. ಅದಕ್ಕೆ ಓದು ಒಕ್ಕಲು ಬುದ್ಧಿ ಮುಕ್ಕಲು ಅಂತ ಹೇಳ್ತಾ ಇದೆಯಲ್ಲ ಅದೆಲ್ಲ. ಓದಿ ಸ್ವಲ್ಪ ಗೊತ್ತೇನಪ್ಪ ಅಂತಂದರೆ 75 ಭಾಗ ನಾನು ಸಮಾಜದಿಂದ ತೊಗೊಂಡೆ ನಾನೆಲ್ಲ ಇದರಲ್ಲಿ. ಮತ್ತು ಆದರೂ ಸಮಾಜ ನನಗೆ ಕೊಟ್ಟಿದೆ ಅದೆಲ್ಲ, ಅದ್ಭುತವಾಗಿ ನಾನು ಬದುಕು ಕಟ್ಟಿಕೊಂಡಿದ್ದೀನಿ ಅದೆಲ್ಲ. ಇನ್ನು 2 ವರ್ಷ ರಿಟೈರ್ಡ್ ಆಗ್ತೇನೆ ಅನ್ಕೂಲ, ಅಷ್ಟು ತೃಪ್ತಿ ಆಗಿದ್ದೀನಲ್ಲ. ಹೆಂಗಂದಪ್ಪ, ಪ್ರತಿ ಕ್ಷಣಕ್ಕೂ ನಾನು ಒಂದು ಕವಿತೆಯನ್ನೋ, ಒಂದು ಸೌಂದರ್ಯನೋ, ಒಂದು ದೇವತಾ ಆರಾಧನೋ, ಇನ್ನೊಬ್ಬರ ಜೀವಕ್ಕೆ ಒಂದು ಸ್ವಲ್ಪ ಏನಾಯ್ದಪ್ಪ ಅಂತಂದ್ರೆ ಅನಿವಾರ್ಯ, ನನ್ನ ಕೈಲಿಂದ ಏನಾಯ್ದಪ್ಪ ಅಂದರೆ ಒಂದು ಗ್ಲಾಸ್ ನೀರು ಕೊಡೋಷ್ಟು ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ತೊಗೊಂಡಿಲ್ಲ, ಅವನು ಕೊಟ್ಟಿದ್ದಾನೆ, ನನ್ನ ಕಣ್ಣಿಂದ ಮಾಡಿಸ್ತಿರ್ಬೇಕೇನಲ್ಲ ಅವ್ನು ಕಣ್ಣಿಗೆ ಕಾಣಂತ ಅದನ್ನು ಮಾಡ್ತಾ ಇದ್ದಾನಲ್ಲ. ಪ್ರತಿ ಕ್ಷಣಕ್ಕೂ ನಾನು ಖುಷಿಯಾಗಿ ಕಳಿಬೇಕಂತ ಆಸೆ ಇದೆ ಅಲ್ಲ, ಹಂಗೆ ಕಳಿತಾ ಇದ್ದೀನಿ ನಾನೆಲ್ಲ. ಈಗ ನನ್ನದೇ ಆದ ಒಂದು ಜಗತ್ತು ಇದೆ ಅದೆಲ್ಲ. ಈಗ ಸಂಡೆ ಬಂದಪ್ಪ ಅಂತಾರೆ ನನ್ನದೇ, ನಾನು ಮನೆಗೆ ಇರೋದಿಲ್ಲ ಜಾಸ್ತಿ, ಒಂದು ಪುಸ್ತಕ ತೊಗೊಂಡು ಎಲ್ಲೂ ನಿರ್ಜನ ಪ್ರದೇಶಕ್ಕೆ ಹೋಗ್ತೀನಿ ನಾನೆಲ್ಲ, ಅದ್ಭುತವಾಗಿ ಅದರ ಮುಳುಗೋಗ್ಬಿಡ್ತೀನಿ ನಾನೆಲ್ಲ. ಇಲ್ಲಾಂದ್ರೆ ಮನೆಯಲ್ಲಿ ಇವರು ತಮ್ಮದೇ ಆದ ಅದೇನೇನೋ ಮಾಡ್ತಿರ್ತಾರೆ, ಅವರಲ್ಲಿ ನಾವು ಡಿಸ್ಟರ್ಬ್ ಮಾಡೋದಕ್ಕಿಂತ ಅಂದಪ್ಪ ಅಂತಂದ್ರೆ ಅವ್ರು ಎಲ್ಲನೆಲ್ಲ ಬೇಕಾದ್ರೆ ಮದಿ ಎಲ್ಲ ಬೇಕಾದಲ್ಲಿ ಮಾಡಿಟ್ಟು ಆಮೇಲೆ ಅದು ಇಷ್ಟು ತ್ರಾಸಿತ್ತಪ್ಪ ಅಂದ್ರೆ ಆ ಓದಿಗೋಸ್ಕರ ಅಷ್ಟು ಇದನ್ನು ಮಾಡಿ ನಾನು ವಾಪಸ್ ಬರ್ತೀನಿ ಅದೆಲ್ಲ. ಆಮೇಲೆ ಎಲ್ಲಿ ನನ್ನ ಕಲ್ಪನೆಗೆ ಬರ್ತಿತ್ತು, ಆಮೇಲೆ ನೀವು ಸಡನ್ನಾಗಿ ಇಲ್ಲೊಂದು ಪೆನ್ ಕೊಟ್ಟು ಇದು ಕೊಟ್ಟು ಬರೀ ಅಂದ್ರೆ ನಾನು ಬರೆಯಕ್ಕೆ ಆಗೋದಿಲ್ಲ ರೀ ಅದೆಲ್ಲ. ಲಲಿತ ಪ್ರಬಂಧ ಅಂತ ಏರುತ್ತೆ ನೋಡ್ರಿ ಅದೆಲ್ಲ, ಅನುಭವವನ್ನು ನಾನು ಅದನ್ನು ಅಕ್ಷರರೂಪಕ್ಕೆ ಇಳಿಸ್ಬೇಕು ಅದೆಲ್ಲ, ಸಹಜ ಬರುತ್ತೆ ಅಲ್ಲ. ಅಕ್ಷರರೂಪ ಉಳಿಸಬಾದಾತು ಅಲ್ಲಿ ಕ್ರೂರತನ ಬರಬಾರ್ದು, ಅವಮಾನಗಳನ್ನು ಅವ್ರೇನು ಬಿಡದಪ್ಪ ನಾನು ಬಿಡದಂತ ಹೇಳಬಾರ್ದಲ್ಲ, ಅದನ್ನು ಸೌಮ್ಯ ತಳ್ಕೊಳ್ಳೇಬೇಕು ಅದರಲ್ಲ. ಆ ಥರ ಮಾಡಿದಾಗ ಎಷ್ಟು ಜನ ಓದ್ತಾರೆ, ದಿವ್ಸಕ್ಕೆ ಭಾಳ ಜನ ಓದ್ತಾರೆ. ನಾನು ವ್ಯಾಟ್ಸಪ್ಪಿಗೆ ಇಟ್ಟಿರ್ತೀನಲ್ಲ, ಇಲ್ಲಿ ಎಲ್ಲರೂ ಪುಸ್ತಕ ಮಾಡಿರಿ ಮಾಡ್ರಿ ಅಂತಂತಂದರು ಈ ಯಾರು ಓದೋ ಜನ ಇಲ್ಲರಿ ಅದೆಲ್ಲ. ಈ ಮೊಬೈಲ್ ಬಂದ ಕೂಡಲೇ ಎಲ್ಲ ಅದರಾಗ ಬಿಜಿ ಆಗಿಬಿಟ್ಟಿದ್ದಾರೆ, ಈಗ ಬರೆದು ಬರೆದು ವಾಟ್ಸಪ್ ಮೇಲೆ ಹಾಕ್ತಾರೆ, ಭಾಳ ಜನ ಓದ್ತಾರೆ ಅದನ್ನೆಲ್ಲ. ಅಲ್ಲಿ
1: ಹೇಳಿದ್ರಲ್ಲ ಸ್ನೇಹಿತರೆ, ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೆಎಲ್ಇ ಜವಹರ್ಲಾಲ್ ವೈದ್ಯಕೀಯ ಮಹಾವಿದ್ಯಾಲಯದ ಶರೀರಶಾಸ್ತ್ರ ವಿಭಾಗದ ಹಿರಿಯ ಪ್ರಯೋಗಾಲಯದ ತಂತ್ರಜ್ಞರಾದಂತಹ ಮಹಾಂತೇಶ್ ಇಳಕಲ್ ಅವರು. ಇವರ ಜೊತೆಗಿನ ಮಾತುಕತೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಕೆಎಲ್ಇ ವೇಣುಧ್ವನಿ 90.4 FM.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರೋಬೋಟಿಕ್ ಸರ್ಜರಿ. ಸ್ನೇಹಿತರೆ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ರೋಬೋಟಿಕ್ ಸರ್ಜರಿ ಮಾಡಿದ ಪ್ರಥಮ ವೈದ್ಯರು KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿ ಹಾಗೂ KLE ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ಕಳ್ಳೊಳ್ಳಿ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ
0: ಡಾಕ್ಟರ್ ಸರ್. ಇವತ್ತಿನ ವಿಷಯ ರೋಬೋಟಿಕ್ ಸರ್ಜರಿ, ಅಲ್ಲಿಂದ ಪ್ರಾರಂಭ ಮಾಡೋಣ. ರೋಬೋಟಿಕ್ ಸರ್ಜರಿ ಬಗ್ಗೆ ತಿಳಿಸಿ.
1: ರೋಬೋಟಿಕ್ ಸರ್ಜರಿ ಒಂದು ಸಾಕಷ್ಟು ಕ್ರಾಂತಿಕಾರಿಯಾದ ತಂತ್ರಜ್ಞಾನ ಆಗಿದೆ. ಅದು ಸುಮಾರು 1990 ಬೆಳಕಿಗೆ ಬಂತು. ಬಟ್ ಇತ್ತೀಚೆಗೆ ಇದು ಒಂಥರ ಕಡಿಮೆ ಇನ್ವೇಸಿವ್ ಸರ್ಜರಿ ಅಂತೀವಿ, ಲೆಸ್ ಇನ್ವೇಸಿವ್ ಸರ್ಜರಿ ಅಂತೀವಿ. ಅದಕ್ಕೆ ಇದು ತುಂಬಾ ಜನಕ್ಕೆ ಮತ್ತು ತುಂಬಾ ಡಾಕ್ಟರ್ ಸರ್ಜನ್ಸ್ಗಳು ಶಸ್ತ್ರಚಿಕಿತ್ಸರಿಗೆ ತುಂಬಾ ಜನಪ್ರಿಯ ಆಗ್ತಾ ಇದೆ. ಅದಕ್ಕೆ ಪ್ರತಿ ವರ್ಷ ತುಂಬಾ ರೋಬೋಟಿಕ್ ಮಷಿನ್ಗಳು, ಹೊಸ ಹೊಸ ಮಷಿನ್ ಬರ್ತಾ ಇದಾವೆ. ಮತ್ತೆ ಮೊದಲು ಸ್ಟಾರ್ಟ್ ಮಾಡಿದ್ದು ಪ್ರೋಸ್ಟೇಟ್ ಅಂತ ಸರ್ಜರಿ ಸ್ಟಾರ್ಟ್ ಮಾಡಿದ್ರು. ಈ ಎಲ್ಲಾ ತರ ಸರ್ಜರಿಗಳು ರೋಬೋಟಿಕ್ ಇಂದ ಮಾಡ್ತಾ ಇದಾರೆ. ಇವನ್ ಬ್ರೆಸ್ಟ್ ಕ್ಯಾನ್ಸರ್ ಆಪರೇಷನ್, ಥೈರಾಯ್ಡ್ ಆಪರೇಷನ್, ಪೆರಟ್ರಿಡ್, ಹೆಡ್ ಅಂಡ್ ನೆಕ್ ಅಲ್ಲಿ ಬಂದಿದೆ. ಮುಂಚೆ ಬರೇ ಹೊಟ್ಟೆ ಆಪರೇಷನ್ಗಳು, ಪ್ರಾಸ್ಟೇಟ್, ಬ್ಲಾಡರ್, ಸಣ್ಣ ಕರಳು, ದೊಡ್ಡ ಕರಳು, ಈ ತರ ಕ್ಷೇತ್ರದಲ್ಲಿ ಅಷ್ಟೇ ಇತ್ತು. ಈಗ ಎದೆ ಕ್ಷೇತ್ರದಲ್ಲಿ, ಅನ್ನನಾಳಿಗೆ, ಮತ್ತೆ ಹೆಡ್ ನೆಕ್, ಥೈರಾಯ್ಡ್, ಎಲ್ಲಾ ತರ ಸರ್ಜರಿಗಳು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಿಂದ ಮಾಡಬಹುದು.
0: ಆರಂಭದಲ್ಲಿ ನಾನು ಪರಿಚಯಿಸಿದ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಮೊಟ್ಟ ಮೊದಲನೆಯ ರೋಬೋಟ್

0: ಟಿಕ್ ಸರ್ಜರಿ ಮಾಡಿರುವ ವೈದ್ಯರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಅಲ್ಲಿಂದ ಆರಂಭ.
1: ಅದು ನಮ್ಮ ಈಗ ಕೆಎಲ್ಎ ಆಸ್ಪತ್ರೆಯಲ್ಲಿ 2 ತಿಂಗಳ ಹಿಂದೆ ನಮ್ಗೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ತಂದುಕೊಟ್ರು. ಅದು ನಮ್ಮ SSI ಮಂತ್ರ ಅಂತ, ಮೇಡ್ ಇನ್ ಇಂಡಿಯಾ ರೋಬೋಟಿಕ್ ಸಿಸ್ಟಮ್. ಅದು ಅದನ್ನ ನಮ್ಮ ಆಸ್ಪತ್ರೆಯಲ್ಲಿ ತಂದು ಕೊಟ್ಟ ಮೇಲೆ ನಮ್ಗೆ ಟ್ರೈನಿಂಗ್ ಕೊಟ್ಟರು. ಆ ಒಂದು 15 ದಿವಸ ಟ್ರೈನಿಂಗ್ ಆದ ಮೇಲೆ ನಾವು ಜುಲೈಯಲ್ಲಿ ಒಂದು ಅನ್ನನಾಳ ಕ್ಯಾನ್ಸರ್ ಪೇಷಂಟ್, ಅವರು ನರಗುಂದ ಊರಿನವರು, ಅವರು ಬಂದಿದ್ರು. ಅವ್ರಿಗೆ ಎಲ್ಲ ನಾವು ಎವ್ಯಾಲ್ಯೂಟ್ ಮಾಡಿ ಅವರು ಆಪರೇಷನ್ ಮಾಡಿದ್ರೆ ಅವ್ರಿಗೆ ಆರಾಮಾಗಿತ್ತು. ಸೊ ಅವ್ರಿಗೆಲ್ಲ ಅದ್ರ ಬಗ್ಗೆ ತಿಳಿಸಿ ಮತ್ತೆ ಅದನ್ನ ಆಪರೇಷನ್ ಮಾಡಿದ್ರು ಜುಲೈ 10. ಇದಕ್ಕೆ ಇನಿಷಿಯಲ್ ಒಂದು 4-5 ಕೇಸಿಗೆ ನಮ್ಗೆ ಹೆಲ್ಪ್ ಮಾಡಕ್ಕೆ ಅವರು ಕಂಪ್ನಿ ಕಡೆಯಿಂದ ಒಬ್ರು ಎಕ್ಸ್ಪರ್ಟ್ ಡಾಕ್ಟರ್ ಬರ್ತಾರೆ, ಮತ್ತೆ ಅವರು ಟೆಕ್ನಿಷಿಯನ್ಸ್. ಇದು ರೋಬೋಟಿಕ್ ಅಂದ್ರೆ ಇದು ಕಂಪ್ಯೂಟರ್ ಅಟ್ಯಾಚ್ಡ್ ಇರುತ್ತೆ. ಸೊ ಅದು ಆ ಟೆಕ್ನಾಲಜಿಸ್ಟ್ ಎಲ್ಲರೂ ಬಂದು ನಮಗೆ ಅನುಕೂಲ ಮಾಡಿಕೊಟ್ರು. ಸೊ ಆಮೇಲೆ ಪೇಷಂಟು ನಾರ್ಮಲಿ ಅನ್ನನಾಳ ಆಪರೇಷನ್ ಫುಲ್ ಎದೆ ಓಪನ್ ಮಾಡೋದು, ಹೊಟ್ಟೆ ಓಪನ್ ಮಾಡೋದು, ಕುತ್ತಿಗೆ ಹತ್ರ ಒಂದು ಓಪನ್ ಮಾಡಿದಕ್ಕೆ ಬಹಳ ಡಿಲೇ ಆಗಿ ರಿಕವರ್ ಆಗುತ್ತೆ. ಪೇಷಂಟ್ ಚೇತರಿಸ್ಕೊಳ್ಳಕ್ಕೆ ತುಂಬಾ ದಿನ ತಗೋತಾರೆ. ರೋಬೋಟಿಕ್ ಒಂದು ಸಣ್ಣ ಛೇದಿಂದ ಮಾಡ್ತೀವಿ, ಕೀ ಹೋಲ್ ಸರ್ಜರಿ ಅಂತೀವಿ. ಸೊ ಕೀ ಹೋಲ್ ಸರ್ಜರಿಂದ ಪೇಷಂಟ್ ಜಲ್ದಿ ಚೇತರಿಸ್ಕೊಳ್ತಾರೆ. ಆಲ್ಮೋಸ್ಟ್ ನಮ್ಮ ಪೇಷಂಟ್ ನೆಕ್ಸ್ಟ್ ಡೇನೆ ಓಡಾಡಿಕೊಂಡು ಇದ್ರು, ಮತ್ತೆ ಆದಷ್ಟು ಬೇಗ ಒಂದು 5-6 ದಿವಸದಲ್ಲಿ ಅವರು ಮನೆಗೆ ಡಿಸ್ಚಾರ್ಜ್ ಮಾಡಿದ್ರು.
0: ಯಾವಾಗಿತ್ತು ಇದು?
1: ಜುಲೈ 2024.
0: ನೋಡಿ ಈಗ ತಾನೇ, ವಾವ್,
1: 2 ಮಂತ್ಸ್ ಬ್ಯಾಕ್.
0: ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಒಂದು ಪೇಷಂಟ್ ಟ್ರೀಟ್ ಮಾಡಿದ ತಕ್ಷಣ? ಯಾಕಂದ್ರೆ ಇದು ಫಸ್ಟ್ ಇನ್ ಉತ್ತರ ಕರ್ನಾಟಕ.
1: ತುಂಬಾ ದಿನದಿಂದ ನಾನು ಕಾಯ್ತಾ ಇದ್ದೆ ಆಕ್ಚುಲಿ ರೋಬೋಟ್ ಬರುತ್ತೆ. ಯಾಕಂದ್ರೆ ಸ್ಟಾರ್ಟ್ ಆಗಿದ್ದು 90s, ಬಟ್ ಈಗ ಲಾಸ್ಟ್ ಕೊನೆಯ ದಶಕದಲ್ಲಿ ತುಂಬಾ ಸೆಂಟರ್ ಕಡೆ ರೋಬೋಟ್ಸ್ ಬರ್ತಾ ಇತ್ತು. ಸೊ ನಾವು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ವಿ, ಬಿಕಾಸ್ ನಾವು ಓಪನ್ ಸರ್ಜರಿ, ತೆರೆದ ಸರ್ಜರಿ ಚಿಕಿತ್ಸೆ ಅಂತ. ಅದು ನಾವು ಸುಮಾರು ಆಲ್ಮೋಸ್ಟ್ 2006 ವಿಷಯದಿಂದ ನಾನು ಸರ್ಜರಿ ಫೀಲ್ಡ್ ಅಲ್ಲಿ ಇದ್ದೀನಿ, ಅಂದ್ರೆ 18 ವರ್ಷ ಆಯ್ತು. ಸೊ ಎಲ್ಲಾ ತರ ಸರ್ಜರಿ ಮಾಡ್ತೀವಿ. ಸೊ ನಮ್ಗೆ ಅದನ್ನ ಮಾಡಿ ನಮ್ಗೆ ಎಲ್ಲ ಯಾವ್ದು ಹೇಗೆ ಮಾಡ್ಬೇಕು ಯಾವ ತರ ಎಲ್ಲ ಗೊತ್ತಿರುತ್ತೆ. ಇದು ರೋಬೋಟಿಕ್ ಅಂದ್ರೆ ಏನಂದ್ರೆ ಪೇಷಂಟ್ಗೆ ತುಂಬಾ ಸಣ್ಣ ಚಂದ್ರ ಹೋಲಿಂದ ಮಾಡ್ತೀವಿ, ತುಂಬಾ ರಕ್ತ ನಷ್ಟ ಕಡಿಮೆ ಆಗುತ್ತೆ, ಮತ್ತೆ ಅಕ್ಕಪಕ್ಕ ಇರೋ ಅಂಗಾಂಗಗಳಿಗೆ ಆಘಾತ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಪೇಷಂಟ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ, ಅವರು ತುಂಬಾ ಜಲ್ದಿ ಚೇತರಿಸ್ಕೋತಾರೆ. ಈವನ್ ಆಸ್ಪತ್ರೆ ಡೆಲ್ಲಿ ಡಿಸ್ಚಾರ್ಜ್ ಮಾಡಬಹುದು. ಬೇರೆ ಓಪನ್ ಸರ್ಜರಿಯಲ್ಲಿ ಸುಮಾರು 7, 8, 10, 14 ದಿವಸ ಇಟ್ಕೋತೀವಿ. ಇದು ಸಣ್ಣ ಆಪರೇಷನ್ ಇದ್ರೆ ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಮಾಡಬಹುದು, ಕೆಲವೊಂದು ಮೇಜರ್ ಇದ್ರು ಒಂದು 3-5 ಡೇಸ್ ಅಲ್ಲಿ ಡಿಸ್ಚಾರ್ಜ್ ಮಾಡಬಹುದು. ಸೊ ಅದರದೇ ರೋಬೋಟಿಕ್.
0: ಸೂಪರ್. ತಮ್ಮ ಧ್ವನಿ ಮುಖಾಂತರ ಗೊತ್ತಾಗ್ತಾ ಇದೆ ಕಿ ನೀವು ಎಷ್ಟು ಅದರ ಒಂದು ಏನಂತಾರೆ ತಾಳ್ಮೆಯಿಂದ ಕಾಯ್ತಾ ಇದ್ರಿ. ಫೈನಲಿ ಅದು ಸಿಕ್ತು ಅಂಡ್ ಜಸ್ಟ್ ಜುಲೈನಲ್ಲಿ ಆಯ್ತು ಅಂತ ಹೇಳಿದ್ರಿ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ರೋಬೋಟಿಕ್ ಸರ್ಜರಿ. ಉತ್ತರ ಕರ್ನಾಟಕದಲ್ಲಿ ರೋಬೋಟಿಕ್ ಸರ್ಜರಿ ಮಾಡಿದ ಪ್ರಥಮ ವೈದ್ಯರು ನಮ್ಮೊಂದಿಗೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಮಾತನಾಡ್ತಿದ್ದೇವೆ. ರೇಡಿಯೋ ಒಂದು ಕೇಳೋ ಮಾಧ್ಯಮ. ರೋಬೋಟಿಕ್ ಸರ್ಜರಿ ಅಂದ್ರೆ ತಲೆಯಲ್ಲಿ ಬರುತ್ತೆ ಕಿ ರೋಬೋಟ್ ಹೋಗಿ ಸರ್ಜರಿ ಮಾಡುತ್ತೆ. ಸೊ ಇದರ ವರ್ಕಿಂಗ್ ಬಗ್ಗೆ ತಿಳಿಸಿ ಡಾಕ್ಟರ್ ಸರ್.
1: ರೋಬೋಟಿಕ್ ಸರ್ಜರಿ ಅಂತಿದೀವಿ, ಬಟ್ ರೋಬೋಟ್ ಸರ್ಜರಿ ಮಾಡಲ್ಲ. 100% ಆಪರೇಷನ್ ಮಾಡೋದು ಸರ್ಜನ್ನೇ, ಶಸ್ತ್ರಚಿಕಿತ್ಸೆ ನಾವೇ ಮಾಡೋದು. ಒಂದೊಂದು 1 mm ಅದು ರೋಬೋಟಿಕ್ ಆರ್ಮ್ಸ್ ಅಂತೀವಿ, ರೋಬೋಟ್ ಕೈಗಳು. ರೋಬೋಟ್ ಹೇಗೆ, ಅದರಲ್ಲಿ 3 ಪಾರ್ಟ್ಸ್ ಇರುತ್ತೆ ರೀ. ಒಂದು ಪೇಷಂಟ್ ಬೆಡ್ ಬಾಜುಕ್ಕೆ ಒಂದು ರೋಬೋಟಿಕ್ ಆರ್ಮ್ ಸಿಸ್ಟಮ್ ಇರುತ್ತೆ, ಅದ್ರ ಪೇಷಂಟ್ ಕೈಗಳು ಇರುತ್ತೆ, 3 ಕೈ ಅಥವಾ 4 ಕೈ ಇರುತ್ತೆ. ಅದು ಒಂದು ಮಾನಿಟರ್ಗೆ ಅಟ್ಯಾಚ್ಡ್ ಇರುತ್ತೆ, ಒಂದು ಕಂಪ್ಯೂಟರ್ಗೆ ಅಟ್ಯಾಚ್ಡ್ ಇರುತ್ತೆ. ಅಲ್ಲಿಂದ ಕನೆಕ್ಷನ್ ನಮಗೆ ಒಂದು ಕನ್ಸೋಲ್ ಅಂತ ಹೇಳ್ತಾರೆ, ಸರ್ಜನ್ ಕನ್ಸೋಲ್. ನಾವು ಅಲ್ಲಿ ಕೂತಿರ್ತೀವಿ, ಕೂತು ನಮ್ಮ ಮುಂದೆ ಕಂಪ್ಯೂಟರ್ ತರ ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ, ಒಳ್ಳೆ ಹೈ ಡೆಫಿನಿಷನ್, ಅದು ಕನೆಕ್ಟೆಡ್ ಇರುತ್ತೆ. ನಮ್ಮ ಹತ್ರ ಜಾಯ್ಸ್ಟಿಕ್ ಗಳು ಇರುತ್ತೆ, ಇದು ವಿಡಿಯೋ ಗೇಮ್ ಮಾಡ್ತೀವಲ್ಲ, ಸೇಮ್ 3D ವಿಡಿಯೋ ಗೇಮ್, ಬಟ್ ಹೈ ಎಂಡ್, ಬಹಳ ಪ್ರಿಸಿಷನ್, ಬಹಳ ನಿಖರತೆ ಇರೋ ಜಾಯ್ಸ್ಟಿಕ್ ಬಹಳ. ಸೊ ಆ ಜಾಯ್ಸ್ಟಿಕ್ ಅಲ್ಲಿ ನಾವು ಇಟ್ಕೊಂಡು ಮೂವ್ಮೆಂಟ್ ಮಾಡಿದ್ರೆ, ರೈಟ್ ಮೂವ್ ಮಾಡಿದ್ರೆ ರೈಟ್ ಮೂವ್ ಆಗುತ್ತೆ, ಲೆಫ್ಟ್ ಮೂವ್ ಆದ್ರೆ ಲೆಫ್ಟ್. ಒಂದೊಂದು 1 mm ರೋಬೋಟಿಕ್ ಆರ್ಮ್ ಏನ್ ಮೂವ್ ಮಾಡ್ತಾ ಇರುತ್ತೆ ಅದು ನಾವು ಮೂವ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ಕಟ್ ಮಾಡ್ಬೇಕಂದ್ರೆ ನಾವು ಸಿಜರ್ ತಗೊಂಡು ಇಲ್ಲಿ ಕಟ್ ಮಾಡ್ದಂಗ್ ಮಾಡಿದ್ರೆ ಅದು ಕಟ್ ಮಾಡ್ತಿರುತ್ತೆ. ಅದು ಬ್ಲೀಡಿಂಗ್ ಆಗ್ತಿದ್ರೆ ಕಾಟ್ರಿ ಹಚ್ಚಬೇಕಂದ್ರೆ ಕಾಟ್ರಿ ಹಚ್ಚುತ್ತೆ. ಸೊ ಎಲ್ಲಾ ಮೂವ್ಮೆಂಟ್ ಸರ್ಜನ್ ಮಾಡ್ತಿರೋದು ಅದ್ ಮಾಡ್ತಾ ಇರುತ್ತೆ. ಒಂದು ಅಡ್ವಾಂಟೇಜ್ ಏನಂದ್ರೆ ಆ ರೋಬೋ ಅಲ್ಲಿ ಫುಲ್ ಹೈ ಡೆಫಿನಿಷನ್ ಕ್ಯಾಮ್ರಾ ಇರುತ್ತೆ, ಮತ್ತೆ ಜೂಮ್ ಮಾಡ್ಬೋದು. ಜೂಮ್ ಅಂದ್ರೆ ವರ್ಧಕ್ಕೆ ಹಿಂಗ ಒಳಗ ಪೂರ ಹತ್ರ ಹೋಗಿ ನೋಡ್ಬೋದು, ಮತ್ತೆ ಅದು ಬಹಳ ಸ್ಟೇಬಲ್ ಇರುತ್ತೆ, ಹಿಂಗ್ ಕೈ ಶೇಕ್ ಆಗಲ್ಲ. ಈಗ ಲ್ಯಾಪ್ರೋಸ್ಕೋಪಿ ಅಲ್ಲಿ ಕ್ಯಾಮ್ರಾ ಮ್ಯಾನ್ ಹಿಡ್ಕೊಂಡು ಅವನು ಸ್ವಲ್ಪ ಶೇಕ್ ಮಾಡ್ತಾ ಇರೋದು, ಇದು ಕ್ಯಾಮ್ರಾನು ಸರ್ಜನ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಒಂಥರ ಈಗ 2 ಕೈ ಬಲ್ಲಿ ನಮ್ಗೆ ದೇವರು 4 ಕೈ ಕೊಟ್ಟಂಗೆ. ಸೊ 4 ಕೈಲಿ ನಾವು ಸರ್ಜರಿ ಮಾಡ್ತಾ ಇರುತ್ತೆ. ಸೊ ಆತರ, ಬಟ್ ಈ ಜನಗಳು ಅನ್ಕೊಂಡಿರಂಗೆ ರೋಬೋಟ್ ಏನ್ ಮಾಡಲ್ಲ.
0: ಅದಕ್ಕೆ ಕೇಳಿದ್ನ,
1: ರೋಬೋಟ್ ಅಸಿಸ್ಟೆಡ್ ಸರ್ಜರಿ, ಇದಕ್ಕೆ ಕರೆಕ್ಟ್ ವರ್ಡ್ ರೋಬೋಟ್ ಅಸಿಸ್ಟೆಡ್ ಸರ್ಜರಿ ಅನ್ಬೇಕು. ಬಟ್ 100% 100% ಆ ಆಪರೇಷನ್ ಮಾಡೋದು ಸರ್ಜನ್ನೇ, ರೋಬೋ ಬರೀ ಹೆಲ್ಪ್ ಮಾಡೋದು.
0: ಅದ್ಭುತ. ಅದ್ ಕೇಳೋ ಕಾರಣ ಉದ್ದೇಶ ಅದೇ ಇತ್ತು, ಕೇಳುಗರಿಗೂ ಗೊತ್ತಾಗ್ಲಿಕ್ಕೆ ಫೈನಲಿ ಸರ್ಜನ್ ಬೇಕು. ಅಂಡ್ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ, ಎರಡು ಕೈಗಿತ್ತ ನಾಲ್ಕು ಕೈ. ಅಂಡ್ ವೈದ್ಯರಿಗೆ ಅದು ನಿಮಗೆ ನಾಲ್ಕು ಕೈ ಸಿಕ್ಕಿದ್ರೆ 100% ಜೀವ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಕ್ರಮದಲ್ಲಿ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ರೋಬೋಟಿಕ್ ಸರ್ಜರಿ ಒಂದು ಇದು ಆರಂಭ ಯಾವಾಗಾಯ್ತು ಸರ್? ನೀವು ಹೇಳಿದ್ರೆ 90s ಆರಂಭವಾಯ್ತು.
1: ಹೌದು, 90s ಆಯ್ತು.
0: ಅದ್ರ ಬಗ್ಗೆ
1: ಫಸ್ಟ್ ರೋಬೋ ಕಾಪ್ ಅಂತ ಬಂತು ಈ 90s ಅಲ್ಲಿ. ಅದು ಮೂಳೆ ಸರ್ಜರಿ ರಿಲೇಟ್, ಆರ್ಥೋಪೆಡಿಕ್ಸ್ ಅಲ್ಲಿ ಬಂತು. ಸೊ ಅದು ಸ್ವಲ್ಪ ದಿನ ಇದೆಲ್ಲ ಅಮೆರಿಕದಲ್ಲೇ ಬಂದಿತ್ತು. ಆಮೇಲೆ ಅದು ಅಷ್ಟು ಎಫೆಕ್ಟಿವ್ ಆಗ್ಲಿಲ್ಲ ಅಂದ್ರೆ ಇನ್ನು ಇನಿಷಿಯಲ್ ಇಮೇಜಿನ್ 40-50 ವರ್ಷದಿಂದ. ಸೊ ಆಮೇಲೆ ರೀಸೆಂಟ್ ಆಗಿ 2000 ಆಲ್ಮೋಸ್ಟ್ 25 ವರ್ಷದ ಹಿಂದೆ ಡಾವಿನ್ಸಿ ಅಂತ ಬಂತು. ಡಾವಿನ್ಸಿ ರೋಬೋಟಿಕ್ ಸಿಸ್ಟಮ್ ಬಂದ ತಕ್ಷಣ ಪೂರ ವರ್ಲ್ಡ್ ಚೇಂಜ್ ಮಾಡಿತು. ಸೊ ಅವರು ಇಷ್ಟು ಸ್ಟಾರ್ಟ್ ಮಾಡ್ತಾ ಎಲ್ಲಾ ಕಡೆನೂ ಅವರು ಇನ್ಸ್ಟಾಲ್ ಮಾಡಿದ್ರು, ಎಲ್ಲಾ ಕಡೆನು ಜನಗಳು ಅದನ್ನ ಅಕ್ಸೆಪ್ಟ್. ಇವನ್ ನಾನು MS ಮಾಡೋದ್ರಿಂದ ಇದು ಕೇಳ್ತಾ ಇದ್ದೆ, ಕೇಳ್ತಾ ಇದ್ದೆ ಇದೇನೋ ಫ್ಯಾಂಟಸಿ, ಇದೇನು ನಿಜಾನೋ ಸುಳ್ಳು ಅನ್ಕೋತಾ ಇದ್ದು. ಸೊ ಅದು ಬರ್ತಾ ಬೆಳೀತಾ ಬೆಳೀತಾ ಎಲ್ಲಾ ಮಂದಿ ಜನಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತ ಹೋಗಿ ಈಗ ಅವ್ರದ್ದು ಪೇಟೆನ್ಸಿ ಮುಗಿತ ತಕ್ಷಣನೇ ಸುಮಾರು ಐ ಥಿಂಕ್ ಮಿನಿಮಮ್ ಒಂದು ಜಗತ್ತಿನಲ್ಲಿ ಒಂದು 40-50 ಕಂಪ್ನಿಗಳು ರೋಬೋಟಿಕ್ ಸಿಸ್ಟಮ್ ಬರ್ತಾ ಇದಾವೆ, ಬಂದಿದಾವೆ ಹೊಸ ಹೊಸ ಸಿಸ್ಟಮ್ಗಳು. ಮೆಟ್ರಾನಿಕ್ ಆತರ ತುಂಬಾರು ಕಂಪ್ನಿಗಳು ಬಂದಿದಾವೆ. ಇದರಲ್ಲಿ ನಮ್ಮಲ್ಲಿ ಹಾಕಿರೋದು ನಾವು SSI ಮಂತ್ರ ಅಂತ. ಇವರು ಅವರು ನಮ್ಮ ಫೌಂಡರು, ಫಾದರ್ ಆಫ್ ರೋಬೋಟಿಕ್ ಸರ್ಜನ್ ಆಫ್ ಇಂಡಿಯಾ ಅಂತೀವಿ. ಅವರು ಇದನ್ನ ಕಂಡುಹಿಡಿದು SSI ಮಂತ್ರ ಮೇಡ್ ಇನ್ ಇಂಡಿಯಾ ಐತಿ. ಈಗ ಸುಮಾರು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒಂದು 50 ಜಾಗದಲ್ಲಿ ಅವರು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಕಂಪೇರ್ ಟು ಡಾವಿನ್ಸಿ. ನಮಗೆ ಪೇಷಂಟ್ಗೆ ಡಾವಿನ್ಸಿಲಿ ಒಂದು ಆಪರೇಷನ್ಗೆ ಓಪನ್ ಆಪರೇಷನ್ಗಿಂತ ರೋಬೋಟಿಕಲ್ಲಿ 1-2 ಲಕ್ಷ ಜಾಸ್ತಿ ಆಗ್ಬೋದು. ಇಲ್ಲಿ ಬರೀ ಒಂದು 50,000 ರೂಪಾಯಿ ಅಷ್ಟೇ ಕನ್ಸ್ಯೂಮಬಲ್ಸ್ ಜಾಸ್ತಿ ಆಗುತ್ತೆ.
0: ಅಷ್ಟು
1: ವ್ಯತ್ಯಾಸ ಇದೆ. ಸೊ ದಟ್ ನಮ್ಮ ಈ ಪಾರ್ಟ್ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ, ಯಾಕಂದ್ರೆ ಖರ್ಚು ತುಂಬಾ ಅಷ್ಟು ಖರ್ಚು ಮಾಡೋಕೆ ಕಷ್ಟ ಆಗುತ್ತೆ ತುಂಬಾ ಜನಕ್ಕೆ. ಸೊ 50,000 ಅಷ್ಟೇ ಜಾಸ್ತಿ ಆಗುತ್ತೆ. ಬಟ್ ಆ ಅಮೌಂಟ್ ಜಲ್ದಿ ಡಿಸ್ಚಾರ್ಜ್ ಆದ ತಕ್ಷಣ ಆ ವಾರ್ಡ್ ಚಾರ್ಜು, ಆ ಇಂಜೆಕ್ಷನ್, ಆಂಟಿಬಯೋಟಿಕ್ಸ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಸೊ ಅಲ್ಲಿ ಒಂದು ಮತ್ತೆ ಒಂದು 30,000 ರೂಪಾಯಿ ಉಳಿಬಹುದು. ಬಹಳ ಅಂದ್ರೆ ಜಾಸ್ತಿ ಒಂದು 20,000 ರೂಪಾಯಿ ನನ್ನ ಪ್ರಕಾರ ಅಷ್ಟೇ ಎಕ್ಸ್ಟ್ರಾ ಖರ್ಚಾಗಬಹುದು. ಬಟ್ ಪೇಷಂಟ್ ಜಲ್ದಿ ಚೇತರಿಸ್ಕೋತಾರೆ, ತಮ್ಮ ಚಟುವಟಿಕೆಗಳನ್ನ ಆರಾಮಾಗಿ ಜಲ್ದಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಡಿಪೆಂಡೆನ್ಸಿ ಇರಲ್ಲ.
0: ಸೊ ಈಗ ಬಹಳ ಒಂದು ಸಹಜವಾದ ಪ್ರಶ್ನೆ ಯಾರು ಕೇಳ್ತಾ ಇದಾರೆ ಅವರಲ್ಲಿ ಹುಟ್ಟು ಬರುತ್ತೆ, ಕಿ ನಾರ್ಮಲ್ ಸರ್ಜರಿ ಅಥವಾ ಓಪನ್ ಸರ್ಜರಿ ಆಮೇಲೆ ರೋಬೋಟಿಕ್ ಸರ್ಜರಿ ವ್ಯತ್ಯಾಸ ಅಂಡ್ ಲಾಭಗಳ ಬಗ್ಗೆ ತಿಳಿಸಿ ಡಾಕ್ಟರ್ ಸರ್.
1: ತೆರೆದ ಸರ್ಜರಿ ನಾರ್ಮಲ್, ಓಪನ್ ಸರ್ಜರಿ ಅಂದ್ರೆ ನಾವು ಯೂಶಲಿ ಈಗ ಹೊಟ್ಟೆ ಆಪರೇಷನ್ ಮಾಡ್ತಾ ಇದೀನಿ ಅನ್ಕೋರಿ, ಅದು ನಾವು ಪೂರ ಹೊಟ್ಟೆಯನ್ನು ಓಪನ್ ಮಾಡ್ತಿದ್ದು. ಓಪನ್ ಮಾಡಿ ಹೊಟ್ಟೆದ ಗೋಡೆಗಳು, ಅಬ್ಡಾಮಿನಲ್ ವಾಲ್ ಅಂತಿದ್ದು, ಅದನ್ನ ನಾವು ಬಾಜುಕ್ಕೆ ಎರಡು ಕಡೆ ಎಳೆದು ರಿಟ್ರಾಕ್ಟ್ ಮಾಡಿ ನಾವು ಆಪರೇಷನ್ ಮಾಡ್ತಿದ್ದು. ಆಪರೇಷನ್ ಮಾಡಿ ಅದನ್ನ ಪೂರ ಹೊಟ್ಟೆನ ಕ್ಲೋಸ್ ಮಾಡ್ತಿದ್ದು. ಸೊ ತುಂಬಾ ಸ್ಕಾರ್ ಕಲೆನೂ ಉಳಿತಿತ್ತು, ಮತ್ತು ತುಂಬಾ ಹೊಟ್ಟೆಯಲ್ಲಿ ನಾವು ಬಹಳ ಪ್ರೊಸೀಜರ್ ಮಾಡಿದಕ್ಕೆ ಅವ್ರಿಗೆ ಜಲ್ದಿ ರಿಕವರಿ ಆಗಕ್ಕ ಮತ್ತೆ ಜಲ್ದಿ ಊಟ ಮಾಡಿ ಜಲ್ದಿ ಟಾಯ್ಲೆಟ್ ಅವೆಲ್ಲ ಆಗಕ್ಕೆ ಸ್ವಲ್ಪ ಡಿಲೇ ಆಗೋದು. ಇದರಲ್ಲಿ ಓಪನ್ ಅಲ್ಲಿ ಇವನ್ ಲ್ಯಾಪ್ರೋಸ್ಕೋಪಿನು ಮಿನಿಮಲಿ ಕೀ ಹೋಲ್ ಸರ್ಜರಿ ಅಂತೀವಿ, ಸಣ್ಣ ಛೇದದಿಂದನೇ ಮಾಡ್ತಾರೆ. ಬಟ್ ಇಲ್ಲಿ ರೋಬೋಟಿಕ್ ಅಲ್ಲಿ ಏನು ಅಡ್ವಾಂಟೇಜಸ್ ಅಂದ್ರೆ, ಒಂದು ಸಣ್ಣ ಛೇದನ ಕೀ ಹೋಲ್ ಸರ್ಜರಿ ಅಂತ, ಚಿಕ್ಕ ಚಿಕ್ಕ ಹೋಲ್ 1 cm 5 mm 10 mm ಹೋಲ್ ಅಲ್ಲಿ ಎಂತ ದೊಡ್ಡ ದೊಡ್ಡ ಆಪರೇಷನ್ಗಳು ಮಾಡಬಹುದು. ಇನ್ನೊಂದು ಆಗಲೇ ಹೇಳಿದ್ನಲ್ಲ, ರಕ್ತ ನಷ್ಟ ತುಂಬಾ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ನಮ್ಮ ದೃಷ್ಟಿಕರಣ, ಹೈ ಡೆಫಿನಿಷನ್ ಮತ್ತೆ 3D ವಿಷನ್ ಇದ್ದಿದ್ದಕ್ಕೆ ನಾವು ಬ್ಲಡ್ ಲಾಸ್ ತುಂಬಾ ಕಡಿಮೆ ನೋಡ್ತೀವಿ. ಪ್ಲಸ್ ಬೇರೆ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗೋದ್ ಕಡಿಮೆ, ಆಘಾತ ಆಗೋದ್ ಕಡಿಮೆ, ಆಮೇಲೆ ರಿಕವರಿ ಜಲ್ದಿ ಆಗುತ್ತಾರೆ, ಚೇತರಿಸ್ಕೋತಾರೆ. ಮತ್ತೆ ಇವನ್ನು ಬಿಕಾಸ್ ಸಣ್ಣ ಸಣ್ಣ ಹೋಲ್ ಇದ್ದಿದ್ದಕ್ಕೆ ಇನ್ಫೆಕ್ಷನ್ ಕಡಿಮೆ, ಇನ್ಫೆಕ್ಷನ್ ಆಗಲ್ಲ, ಸೊ ಊಂಡ್ ಇನ್ಫೆಕ್ಷನ್ ಆಗಲ್ಲ. ಸೊ ಅದರಿಂದ ಡಿಲೇ, ಓಪನ್ ಅಲ್ಲಿ ಕೆಲವೊಮ್ಮೆ ಊಂಡ್ ಇನ್ಫೆಕ್ಷನ್ ಕೀವ್ ಆಗೋದು, ಅದ್ರದ್ದು ಪರೀಕ್ಷೆ, ಅದು ಆಂಟಿಬಯೋಟಿಕ್, ಅದರಲ್ಲಿ ಸುಮಾರು 4-5 ದಿನ ಎಕ್ಸ್ಟ್ರಾ ಅಡ್ಮಿಷನ್ ಎಲ್ಲ ಖರ್ಚು ಆಗ್ತಿತ್ತು. ಸೊ ಇಲ್ಲಿ ಇನ್ಫೆಕ್ಷನ್ ಕಡಿಮೆ. ಇವನ್ನು ಈಗ ನಾನು ಕ್ಯಾನ್ಸರ್ ತಜ್ಞ, ಸೊ ನಮ್ಮ ಕ್ಯಾನ್ಸರ್ ಸರ್ಜರಿಗಳು ತುಂಬಾ ಸಮಯ ನಡೀತೆ, ದೀರ್ಘಕಾಲ ನಡೀತೆ. ನಾವು 10-12-14 ತಾಸು ಆಪರೇಷನ್ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್. ಸೊ ಅಂತ ಆಪರೇಷನ್ ಮಾಡುವಾಗ ಎಷ್ಟೇ ಎಂತಾರೆ ಎಷ್ಟೇ ಫಿಟ್ ಇರ್ಲಿ ಅವನು, ಒಂದ್ 5-6 ತಾಸು ಆದ್ಮೇಲೆ ಆಯಾಸ ಆಗಕ್ಕೆ ಸ್ಟಾರ್ಟ್
0: ಆಗುತ್ತೆ. ನೀವು ಮನುಷ್ಯರಲ್ಲ.
1: ಹೌದು. ಸೊ ಯಾವಾಗ ನೀವು ಕೊನೆಗೆ ಆಯಾಸ ಆಗಕ್ಕ 7-8 ತಾಸು ಆದ್ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಈ ರೋಬೋಟ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ, ನಾವು ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು ನಾಲ್ಕು ಕಂಟ್ರೋಲ್, ಕ್ಯಾಮ್ರಾನು ಕಂಟ್ರೋಲ್ ನಮ್ಮ ಇರುತ್ತೆ, ಕಟ್ ಮಾಡೋದು, ಹೊಲಿಗೆ ಹಾಕೋದು, ಎಲ್ಲ ಆರ್ಮ್ಸ್ ನಮ್ಮಲ್ಲಿ ಕಂಟ್ರೋಲ್ ಇರುತ್ತೆ, ಮತ್ತೆ ಕುತ್ಕೊಂಡು ಮಾಡ್ತಾ ಇರುತ್ತೆ. ಸೊ ಆಯಾಸ ಅನ್ನೋದು ಆಲ್ಮೋಸ್ಟ್ ಜೀರೋನೇ. ಸೊ ಅದು ಒಂದು ತುಂಬಾ ಅಡ್ವಾಂಟೇಜು.

0: ప్రిసైజ్ అక్యురసీ అంతే. సో బికాస్ అదే 3D క్యామ్రా, హై డెఫినేషన్, జూమ్ మాడి ఒళ్ళె ఒళ్ళె 4K స్క్రీన్ అల్లి తుంబా హై డెఫినేషన్ స్క్రీన్ ఇది. ఇదికే నాకు ఫుల్ హత్ర హోగి ఎగ్జాక్ట్ నోడి ప్రిసిషన్ ఇంద కట్ మాడి ప్రిసిషన్ ఇంద సూచర్ మాడబోదు. ఇవెల్ల రోబోటిక్ అడ్వాంటేజెస్.
1: ನಾನು ಕೇಳಲೇಬೇಕಿತ್ತು ಇದು ಎಷ್ಟು ಸುರಕ್ಷಿತ ಅಂತ. ಆದರೆ ವೈದ್ಯರಾದ ನೀವು ಇಲ್ಲಿ ವಿವರವಾಗಿ ತಿಳಿಸುವಾಗ ಗೊತ್ತಾಯಿತು ಕಿ ರೋಬೋಟಿಕ್ ಸರ್ಜರಿ ನಾರ್ಮಲ್ ಓಪನ್ ಸರ್ಜರಿಗಿಂತ ಅತಿ ಹೆಚ್ಚು ಸುರಕ್ಷಿತವಾದ ಒಂದು ಸರ್ಜರಿ ಅಂತ. ಅದರ ಅವಧಿ ಬಗ್ಗೆ ತಿಳಿಸಿ. ಈಗ ನಾರ್ಮಲ್ ಸರ್ಜರಿ ಅಂಡ್ ರೋಬೋಟಿಕ್ ಸರ್ಜರಿ, ಈಗ ನೀವು ಹೇಳಿದ್ರಿ 14 hours, 14 hours ಕೆಲವೊಂದು ಬಾರಿ ಸರ್ಜರಿ ಆಗುತ್ತೆ, ಆ ಸಂದರ್ಭದಲ್ಲಿಯೂ ಈ ರೋಬೋಟಿಕ್ ಸರ್ಜರಿ ಉಪಯೋಗವಾಗುತ್ತಾ?
0: ಖಂಡಿತವಾಗಿ ಆಗುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್ ಒಂದು 5-10 ಕೇಸ್ ಅಷ್ಟೇ, ಸ್ವಲ್ಪ ಟೈಮ್ ತಗೊಳ್ಬಹುದು. ಸೊ ಈಗ ನಾವು ಅದು ಬಂದೇ ಅನ್ನ ನಾಳೆ ಆಪರೇಷನ್ ಮಾಡಿದ್ದು ಆಲ್ಮೋಸ್ಟ್ 9-10 hours ಓಪನ್ ಅಲ್ಲಿ. ನಾವು ಅದನ್ನ ಅವಾಗ 6 hours ಮಾಡ್ತಿದ್ದು, 5-6 hours. ಒಂದು 2-3 hours ಎಕ್ಸ್ಟ್ರಾ ಆಯ್ತು. ಪ್ರಾಬ್ಲಿ ಇನ್ನೊಂದು 10 cases ಆದ್ಮೇಲೆ ಅಲ್ಲಿ ಇನ್ನೊಂದು ರೋಬೋಟಿಕ್ ಆರ್ಮ್ಸ್ ಇಡೋದು, ಅದನ್ನ ಪೇಷಂಟ್ ಹತ್ರ ಇಡೋದು, ಅದನ್ನ ಸಣ್ಣ ಹೋಲ್ ಮಾಡಿ ಅದನ್ನ ಆರ್ಮ್ಸ್ ಹಾಕೋದು, ಅಲ್ಲಿ ಡಾಕಿಂಗ್ ಅಂತೀವಿ, ಡಾಕಿಂಗ್ ಮತ್ತೆ ಅನ್ಡಾಕಿಂಗ್, ಅಲ್ಲಿ ಸುಮಾರು ಟೈಮ್ ಆಗುತ್ತೆ. ಅದನ್ನ ಸ್ವಲ್ಪ ಬರ್ತಾ ಬರ್ತಾ ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಅದರಿಂದ ಕಡಿಮೆ ಆದ್ಮೇಲೆ ಇವನ್ ನಾವು ಆಪರೇಷನ್ ಮಾಡೋದು ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ಅಲ್ಲಿ ಕಡಿಮೆ ಆಗ್ಬೋದು. ಓವರ್ ಆಲ್ ನಾರ್ಮಲ್ ಓಪನ್ ಸರ್ಜರಿ ಲೆವೆಲ್ಗೆ ಮುಟ್ಬೋದು ಅಂತ ಈಗೆಲ್ಲ ಸೀನಿಯರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೇರೆ ಎಲ್ಲ ಮಾಡ್ತಿರೋರು ಅವ್ರದ ಒಪಿನಿಯನ್ ಇದೆ, ಬರ್ತಾ ಬರ್ತಾ ಆಲ್ಮೋಸ್ಟ್ ಓಪನ್ ಹಂಗೆ ಮಾಡಷ್ಟು ಮಾಡಬಹುದು.
1: ರೋಬೋಟಿಕ್ ಸರ್ಜರಿ ಮಾಡಿದಾಗ ಆ ಸ್ಕಾರ್ ಗುಣಮುಖವಾಗಲು ಎಷ್ಟು ಸಮಯ ಬೇಕು?
0: ಸ್ಕಾರ್ ತುಂಬಾ ಒಂದು 5 mm, 0.5 centimeter, 1 centimeter ಇರುತ್ತೆ ಆಲ್ಮೋಸ್ಟ್ ಅಷ್ಟೇ. ಏನದು ನೆಗ್ಲಿಜಿಬಲ್, ಅದು ಸ್ಕಾರ್ ಕಾಣಂಗೂ ಇಲ್ಲ. ಆಮೇಲೆ ರಿಕವರಿ ಅನ್ನಕ್ಕೆ ಏನು 2nd day ಹೋಗ್ಬಿಡ್ಬೋದು ಪೇಷಂಟ್.

0: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಮಹೇಶ್ ಕಳ್ಳುಳ್ಳಿ ಅವರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ನೀವು ಆರಂಭದಲ್ಲಿ ಹೇಳಿದ್ರಿ ಕೆಲವು ರೋಗಗಳಲ್ಲಿ, ಈಗ ಅಲ್ಲೇ ಒಂದು ಪ್ರಶ್ನೆ ಏನಂದ್ರೆ, ರೋಬೋಟಿಕ್ ಸರ್ಜರಿ ಯಾವೆಲ್ಲ ರೋಗಗಳಲ್ಲಿ ಉಪಯೋಗ ಮಾಡುತ್ತೆ?
1: ಇಂಪಾರ್ಟೆಂಟ್ ಕ್ವೆಶ್ಚನ್ ರೀ. ಸೊ ಇದು ಮೇನ್ಲಿ ನಮ್ಮ ಆಂಕೊಲಾಜಿಕಲ್ ಸರ್ಜರಿಗಳು, ಕ್ಯಾನ್ಸರ್ ಸರ್ಜರಿಗಳು ಇದರಲ್ಲಿ ಮಾಡಬಹುದು. ಅನ್ನನಾಳ ಕ್ಯಾನ್ಸರ್ ಇರಲಿ, ದೊಡ್ಡ ಕರಳ ಕ್ಯಾನ್ಸರ್, ಮತ್ತೆ ಇವನ್ನು ರೆಕ್ಟಮ್ ಕ್ಯಾನ್ಸರ್ ಅಂತೀವಿ, ರೆಕ್ಟಮ್ ಕ್ಯಾನ್ಸರು, ಮತ್ತೆ ಹೊಟ್ಟೆ ಜಠರ ಕ್ಯಾನ್ಸರು, ಮತ್ತೆ ಈಗ ಅಂತೂ ಎಲ್ಲಾ ಕ್ಯಾನ್ಸರು ಆಪರೇಷನ್, ಅದರಲ್ಲಿ ಲಿವರ್ ಕ್ಯಾನ್ಸರು, ಪ್ಯಾನ್ಕ್ರಿಯಸ್ ಕ್ಯಾನ್ಸರು, ಮತ್ತೆ ಎಲ್ಲಾ ಕ್ಯಾನ್ಸರ್, ಲಂಗ್ ಕ್ಯಾನ್ಸರು, ಎಲ್ಲಾ ಕ್ಯಾನ್ಸರ್ ಆಪರೇಷನ್ ರೋಬೋಟಿಕ್ ಅಲ್ಲಿ ಮಾಡಬಹುದು. ಈಗ ಆಂಕಾಲಜಿ ಬಿಟ್ಟು ಇವನ್ ಬೇರೆ ಆಪರೇಷನ್ಗಳು, ಗೈನಕಾಲಜಿಸ್ಟ್ ಅಲ್ಲಿ ಈಗ ಪಿಶ್ವಿ ತೆಗೆಯ ಆಪರೇಷನ್, ಹಿಸ್ಟ್ರೆಕ್ಟಮಿ ಅಂತೀವಲ್ಲ, ಹಿಸ್ಟ್ರೆಕ್ಟಮಿ ಆಪರೇಷನ್ ಮಾಡಬಹುದು. ಯೂರಾಲಜಿಯಲ್ಲಿ ಪ್ರಾಸ್ಟೇಟ್ ಆಪರೇಷನ್, ಬ್ಲಾಡರ್ ಆಪರೇಷನ್, ಕಿಡ್ನಿ ಆಪರೇಷನ್ ಮಾಡಬಹುದು. ಅದೇ ತರ ನಾರ್ಮಲ್ ಜನರಲ್ ಸರ್ಜರಿಯಲ್ಲಿ ನಾರ್ಮಲ್ ಹರ್ನಿಯಾ ಆಪರೇಷನ್ ಮಾಡಬಹುದು, ಮತ್ತೆ ಗಾಲ್ ಬ್ಯಾಟರ್, ಪಿತ್ತಕೋಶ ಕಲ್ಲು ಇರುತ್ತೆ, ಕೊಲೆಸಿಸ್ಟೆಕ್ಟಮಿನೇ ಮಾಡಬಹುದು. ಸುಮಾರು ಆಪರೇಷನ್ಗಳು ಈ ರೋಬೋಟಿಕ್ ತಂತ್ರಜ್ಞಾನದಿಂದ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು.
0: ನಾರ್ಮಲ್ ಆಗಿ ಒಬ್ಬ ಪೇಷಂಟ್ ರೋಗಿ, ಅವರಿಗೆ ಈ ನೀವು ಎಲ್ಲ ಲಿಸ್ಟ್ ಔಟ್ ಮಾಡಿರುವ ರೋಗಗಳು ಆಗಿರುವ ಸಂದರ್ಭದಲ್ಲಿ ಯಾರು ಇದನ್ನ ಸಜೆಸ್ಟ್ ಮಾಡ್ತಾರೆ ಕಿ ನಿಮಗೆ ಈ ಸರ್ಜರಿ, ರೋಬೋಟಿಕ್ ಸರ್ಜರಿ ಮಾಡ? ರೋಬೋಟಿಕ್ ಸರ್ಜನ್ ಅಂತಾನೆ ಇರ್ತಾರೆ, ಇಸ್ ದೇರ್ ಎನಿಥಿಂಗ್? ಅಂತ
1: ರೋಬೋಟಿಕ್ ಸರ್ಜನ್ ಅಂತ ಹಿಂಗ್ ಸ್ಪೆಸಿಫಿಕ್ ಬರೇ ರೋಬೋ ಅಂತ ಕಲಿಯಕ್ ಸಾಧ್ಯ ಇಲ್ಲ, ಎಲ್ಲಾ ಗೊತ್ತಿರ್ಬೇಕು ಅವ್ರಿಗೆ. ನಾವು ಈಗ ಓಪನ್ ಸರ್ಜರಿಯಲ್ಲಿ ಮಾಡಿ ಮಾಡಿ ನಾವು ಒಂದು ಎಕ್ಸ್ಪರ್ಟ್ ಆದ್ಮೇಲೆ ರೋಬೋಟಿಕ್ ಮಾಡ್ಬೇಕು. ಈಗ ರೋಬೋಟಿಕ್ ಮಾಡುವಾಗ ಸುಮಾರು ಯಾವಾಗೋ ಒಂದು 1000 ಒಂದು ಕೇಸ್ ನಾವು ಓಪನ್ ಮಾಡ್ಬೇಕಾಗ್ಬೋದು, ಏನೋ ಮಷಿನ್ ಬ್ಲಾ ಇದಾಯ್ತು, ಏನೋ ವರ್ಕ್ ಆಗ್ತಿಲ್ಲ ಅಂದ್ಕೊಳ್ಳಿ, ನಾವು ನಾರ್ಮಲ್ ತೆರೆದ ಅಪ್ರೂ ಸರ್ಜರಿ ಮಾಡ್ಬೇಕು. ಯಾವ್ದು ನಂಗೆ ಬರ

0: ಅಂತ ಹೇಳಕ್ಕಾಗಲ್ಲ.
1: ಹೌದು,
0: ಸೊ ನಾವು ಯಾವುದೇ ಆಪರೇಷನ್ ಓಪನ್ ಆಗಲಿ, ಲ್ಯಾಪ್ರೋಸ್ಕೋಪಿ ಆಗಲಿ, ರೋಬೋಟಿಕ್, ನಾವೆಲ್ಲ ಅಕ್ಯುರೇಟ್ ಆಗಿ ನಮ್ಗೆಲ್ಲ ಗೊತ್ತಿರಬೇಕು, ನಾವು ಅದ್ರದ್ದು ಎಕ್ಸ್ಪರ್ಟ್ ಇರಲೇಬೇಕು. ಬಿಕಾಸ್ ಪೇಷಂಟ್ ಯಾವುದೇ ಸರ್ಜರಿ ಆದ್ರೂ ನಾವು 100% ರಿಸಲ್ಟ್ ಕೊಡಬೇಕಂತಾನೆ ಇರುತ್ತೆ. ಸೊ ಅದಕ್ಕೆ ನಾವು ಎಲ್ಲ ಗೊತ್ತಿರೋರೆ ಅದನ್ನ ಮಾಡೋಕ್ಕಾಗೋದು. ಬರೀ ರೋಬೋ ಅಷ್ಟೇ ಮಾಡ್ತೀನಿ ಆ ಥರ ಎಲ್ಲೂ ಇಲ್ಲ.
1: ಸೊ ಈಗ ಈ ಇದರಲ್ಲಿ ಸಕ್ಸಸ್ ರೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕೆಂದ್ರೆ ನಾರ್ಮಲ್ ಆಗಿ ಫಸ್ಟ್ ಅದನ್ನೇ ವಿಚಾರ ಮಾಡ್ತಾರೆ, ಆಪರೇಷನ್ ಸಕ್ಸಸ್ ರೇಟ್ ಹೇಗಿರುತ್ತೆ, ಇದರ ಗುಣಮುಖವಾಗಿ ಅಂದ್ರೆ ಕಂಪ್ಲೀಟ್ ರಿಕವರ್ ಆಗ್ಬಿಡ್ತಾರ.
0: ಇದು ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ತೆರೆದ ಆಪರೇಷನ್ ಅಲ್ಲಿ ಏನೇನು ಆಂಕೋಲಜಿಕಲಿ ಪ್ರಿನ್ಸಿಪಲ್ಸ್ ಏನೇನು ಯೂಸ್ ಮಾಡ್ತೀವಿ, ದೂರ ಹೋಗಿ ತೆಗೆಯೋದು, ಹದ್ಗಡ್ಲಿಗಳು ತೆಗೆಯೋದು, ಎಲ್ಲ ಅದನ್ನೆಲ್ಲ ಸೇಮ್ ಆಲ್ಮೋಸ್ಟ್ 100% ಅಕ್ಯುರೇಟ್. ಅದೇ ತರಾನೇ ಆಂಕೋಲಜಿಕಲ್ ಪ್ರಿನ್ಸಿಪಲ್ ಇಂದಾನೆ ನಾವು ರೋಬೋಟಿಕ್ ಸರ್ಜರಿನು ಮಾಡಬಹುದು. ಇದರಲ್ಲಿ ಆಡೆಡ್ ಅಡ್ವಾಂಟೇಜ್ ಅಂದ್ರೆ ಜಲ್ದಿ ಚೇತರಿಸ್ಕೋತಾರೆ, ಜಲ್ದಿ ರಿಕವರಿ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಏನಾದ್ರು ಫರ್ದರ್ ಟ್ರೀಟ್ಮೆಂಟ್ ಬೇಕಿತ್ತಂದ್ರೆ, ಸ್ಪೆಷಲಿ ಕ್ಯಾನ್ಸರ್ ಅಲ್ಲಿ ಮತ್ತೆ ರೇಡಿಯೇಷನ್ ಬೇಕಿತ್ತೋ, ಕೀಮೋಥೆರಪಿ ಬೇಕಿತ್ತಂದ್ರೆ ಪೇಷಂಟ್ ತುಂಬಾ ಜಲ್ದಿ ಅದನ್ನ ನೆಕ್ಸ್ಟ್ ಟ್ರೀಟ್ಮೆಂಟ್ ತಗೋಬಹುದು.
1: ಅದ್ಭುತ ಡಾಕ್ಟರ್ ಸರ್. ಈಗ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆ ಹಾಗೂ ಕೇಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಯಾವೆಲ್ಲ ಮಷಿನರಿ ಇದೆ ವಿತ್ ರೆಸ್ಪೆಕ್ಟ್ ಟು ರೋಬೋಟಿಕ್ ಸರ್ಜರಿ?
0: ಅದೇ ಈಗ ನಾವು ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ನಮ್ದು ಒಂದು ತುಂಬಾ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ನೊಂದು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತದೆ. ರೇಡಿಯೇಷನ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಕೇಲಿ ಮೇನ್ ಆಸ್ಪತ್ರೆ ಹಿಂದ್ಗಡೆ ಒಂದು 7 ಫ್ಲೋರ್ 3-7 ಫ್ಲೋರ್ಸ್ 300 ಬೆಡ್ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ. ಅಲ್ಲಿ ಎಲ್ಲಾ ತರ ಸೌಲಭ್ಯಗಳು ಇದೆ. ನಮ್ಮ ಸರ್ಜಿಕಲ್ ನಾನು ಹೇಳ್ಬೇಕಂದ್ರೆ ಅಲ್ಲಿ ತುಂಬಾ ಕ್ಲಾಸ್ ಆಫ್ ಆರ್ಟ್ ಅಂತಾರೆ, ತುಂಬಾ 5 ಆಪರೇಷನ್ ಥಿಯೇಟರ್ ಇದಾವೆ ಫುಲ್ ದೊಡ್ಡ. ಅದರಲ್ಲಿ ಒಂದು ದೊಡ್ಡ ರೋಬೋಟಿಕ್ಗೆ ಒಂದು ದೊಡ್ಡ ಸರ್ಜರಿ ಓಟಿ ಇಟ್ಟಿದ್ದಾರೆ. ಅದ್ ಬಿಟ್ಟು 4 ಆಪರೇಷನ್ ಥಿಯೇಟರ್ ಗಳು ಇದಾವೆ. ಅದ್ ಬಿಟ್ಟು ಎಲ್ಲಾ ತರ ಬೇರೆ ರಿಲೇಟೆಡ್ ಸರ್ಜರಿ ರಿಲೇಟೆಡ್ ICU ಕೇರ್ ವಾರ್ಡ್ ಎಲ್ಲಾ ಅನುಕೂಲ ಇದೆ. ಅದ್ ಬಿಟ್ಟು ರೇಡಿಯೇಷನ್ ಅಲ್ಲಿ ಹೈ ಎಂಡ್ ಮಷಿನ್ಸ್ ತಂದಿದ್ದಾರೆ, ಹ್ಯಾಲ್ಸಿಯಾನ್ ಮತ್ತೆ ಟ್ರೂಬೀಮ್ ಅಂತಾರೆ, ಅದನ್ನು ಆಲ್ರೆಡಿ 1 ವರ್ಷದಿಂದ ಚಾಲನೆಯಲ್ಲಿದೆ. ಅದ್ ಬಿಟ್ಟು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ತರ ಪ್ಲಾನ್ ಅಲ್ಲಿ ಇದೆ. ಸೊ ಇವನ್ ಎಲ್ಲ ಮೆಡಿಕಲ್ ಆಂಕೋಲಜಿಸ್ಟ್ ಗೆ ತುಂಬಾ ಡೇ ಕೇರ್ ಕೀಮೋ ಕೊಡಕ್ಕೆ ಅದ್ರ ಸ್ಪೆಸಿಫಿಕ್ ವಾರ್ಡ್ ಮಾಡಿದೆ. ಮೋಸ್ಟ್ಲಿ ಈ ನಾವು ಬಾಂಬೆಯಲ್ಲಿ ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್, ಈ ಸೈಡ್ ಬೆಂಗಳೂರಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆ, ಇವೆರಡರ ಮಿಡ್ಲ್ ಅಲ್ಲಿ ಐ ಥಿಂಕ್ ಇದೇ ಬಿಗ್ಗೆಸ್ಟ್ ನೆಕ್ಸ್ಟ್ ಕ್ಯಾನ್ಸರ್ ಸೆಂಟರ್ ಆಗುತ್ತೆ. ಸೊ
1: ಹೆಮ್ಮೆಯಿಂದ
0: ಹೇಳ್ಕೋಬಹುದು, ಈ ಪಾರ್ಟ್ ಆಫ್ ಕರ್ನಾಟಕ, ಸೌತ್ ಮಹಾರಾಷ್ಟ್ರ, ಗೋವಾ ಎಲ್ಲಾ ಜನಗಳಿಗೆ ಇದು ತುಂಬಾ ಅನುಕೂಲ ಆಗೋದಿದೆ. ನಾವು ಇದನ್ನ ನ್ಯಾಷನಲ್ ಗ್ಲೋಬಲ್ ಲೆವೆಲ್ಗೆ ತರಬೇಕಂತ ನಮ್ದು ಇಚ್ಛೆ ಇದೆ. ಆ ತರ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ಗ್ಯಾರಂಟಿ ಪೇಷಂಟ್ಗೆ ಕೇರ್ ಮಾಡಿ 100% ರಿಸಲ್ಟ್ ಕೊಡೋಕೆ ಟ್ರೈ ಮಾಡಿ.
1: ನಿಮ್ ಧ್ವನಿ ಮುಖಾಂತರ ಗೊತ್ತಾಗುತ್ತೆ ಸರ್ ಹೌ ಮಚ್ ಹ್ಯಾಪಿ ಯು ಆರ್ ಅಬೌಟ್ ದಿಸ್ ಇನ್ ಓಪನ್ ಆಗುತ್ತಿದೆ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ವಿಷಯ ರೋಬೋಟಿಕ್ ಸರ್ಜರಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟರು ಎಸ್ ನಮ್ಮೊಂದಿಗೆ ಡಾಕ್ಟರ್ ಮಹೇಶ್ ಕಳ್ಳೊಲ್ಲಿ ಸರ್. ಡಾಕ್ಟರ್ ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಈ ರೋಬೋಟಿಕ್ ಸರ್ಜರಿ ವಿತ್ ರೆಸ್ಪೆಕ್ಟ್ ಟು ಕ್ಯಾನ್ಸರ್, ಕ್ಯಾನ್ಸರ್ ನಲ್ಲಿಯೇ ಬಹಳಷ್ಟು ಕೇಸಸ್, ನೀವು ಫಸ್ಟ್ ವೈದ್ಯರು ಅಫ್ಕೋರ್ಸ್, ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರೆ, ತದನಂತರ ಎಷ್ಟೆಲ್ಲ ಬಂತು, ಎಷ್ಟು ಪೇಷಂಟ್ಸ್ ಬಂತು ವಿತ್ ರೆಸ್ಪೆಕ್ಟ್ ಟು ರೋಬೋಟಿಕ್ ಸರ್ಜರಿ, ಅದರ ಬಗ್ಗೆ?
0: ಈಗ ಸುಮಾರು ಆಲ್ಮೋಸ್ಟ್ 9 ಕೇಸ್ ಆಗಿದಾವೆ.
1: ಆಲ್ ಸಕ್ಸಸ್ಫುಲ್. 9 ಕೇಸಸ್ ಅಂದ್ರೆ ಈಗ ವಿಚಾರ ಮಾಡಿ, ಅವರು ಬರುವಾಗ ವಿಲ್ ದೇ ಸಜೆಸ್ಟ್ ದೆಮ್ಸೆಲ್ಫ್ ಆರ್ ನೀವೇ?
0: ಅಟ್ ಪ್ರೆಸೆಂಟ್ ಇನ್ನೂ ಅಷ್ಟು ಇಲ್ಲಿ ಜನಗಳಿಗೆ ಇನ್ನೂ ಅದೇ ಬಂದಿಲ್ಲ. ಸೊ ಅದಕ್ಕೆ ಈಗ ನಾವು ಅದು ಆಪ್ಷನ್ ಕೊಡ್ತೀವಿ. ಸೊ ಎಕ್ಸ್ಪ್ಲೇನ್ ಮಾಡ್ತೀವಿ, ಮತ್ತೆ ಮುಂಚೆ ಆಗಿರೋ ಕೇಸ್ ಬಗ್ಗೆ ಎಲ್ಲ ಹೇಳಿದ್ರೆ ಮಂದಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಇನ್ನು ಇದು ಸ್ವಲ್ಪ ಈ ಪಾರ್ಟ್ ಅಲ್ಲಿ ಇನ್ನು ಸ್ವಲ್ಪ ಪಾಪ್ಯುಲರ್ ಆಗ್ಬೇಕು. ಅದಕ್ಕೆ ಈ ರೇಡಿಯೋ ಪ್ರೋಗ್ರಾಮ್ ಇಂದ, ಮೀಡಿಯಾ ಇಂದ ಜನಗಳಿಗೆ ಈ ತರ ಇದೆ, ಮತ್ತೆ ರೋಬೋಟ್ ಮಾಡುತ್ತೆ ಅನ್ನೋ ಮೂಢನಂಬಿಕೆಯನ್ನು ತೆಗಿಬೇಕಂತ. ಸೊ ಇವೆಲ್ಲ ಸ್ಲೋಲಿ ಆದ್ಮೇಲೆ ಇದೇ ಇದು ಗ್ಯಾರಂಟಿ ನನ್ನ ಪ್ರಕಾರ, ರೋಬೋಟಿಕ್ ಶಸ್ತ್ರಚಿಕಿತ್ಸೆನೆ ಫ್ಯೂಚರ್,
1: ಗೇಮ್ ಚೇಂಜರ್
0: ಫ್ಯೂಚರ್ ಇದೆ. ಆಮೇಲೆ ಜನಗಳು ರೋಬೋನೇ ಮಾಡ್ರಿ ಅಂತಾನೆ ಬರ ಗ್ಯಾರಂಟಿ ನಾನು ಕೊಡ್ತೀನಿ ನಿಮ್ಗೆ
1: 100%. ಈಗ ನೀವು ಗ್ಯಾರಂಟಿನೂ ಹೇಳಿದ್ರಿ, ಗೇಮ್ ಚೇಂಜರ್ ಅಂತ ಒಂದು ಪದ ಬಳಸಿದ್ವಿ ನಾವು. ಇದೇ ಒಂದು ಪ್ರಶ್ನೆ ಬಂದಿತ್ತು, ಪೇಷಂಟ್ ರೋಗಿ ಅವ್ರ ಮನಸ್ಸಲ್ಲಿ ಇರುತ್ತೆ ಕಿ ಅರೆ ವೈದ್ಯರು ಮಾಡೋದು ಬಿಟ್ಟು ಇದು ರೋಬೋಟ್ ಮಾಡುತ್ತೆ. ಅವರಿಗೆ ಯಾವ ರೀತಿ ಆ ಒಂದು, ನೀವು 9 ಪೇಷಂಟ್ ಅನ್ನ ಟ್ರೀಟ್ ಮಾಡಿದ್ವಿ ಇವತ್ತಿನವರೆಗೆ, ಹೌ ಡು ಯು ಮೆಂಟಲಿ ಪ್ರಿಪೇರ್ ದಮ್ ಈ ಒಂದು ವಿಷಯಕ್ಕೆ?
0: ಅದೇ ಆಗಲೇ ಹೇಳಿದ ಪ್ರಕಾರ ರೋಬೋಟ್ ಮಾಡಲ್ಲ, ನಾವೇ ಮಾಡೋದು. ರೋಬೋಟ್ ಜಸ್ಟ್ ಅಸಿಸ್ಟ್ ಮಾಡುತ್ತೆ, 100 ಸ್ಟೆಪ್ಸ್ 100% ಏನೇ ಒಂದು ಮಿಲಿಮೀಟರ್ ಕಟ್ ಆದ್ರು, ಮಿಲಿಮೀಟರ್ ಹೊಲಿದ್ರು ಅದನ್ನ ನಾವೇ ಹೊಲಿಯೋದು, ರೋಬೋಟ್ ಏನು ಮಾಡಲ್ಲ. ನಾವು ಹೇಳಿದ್ದೆಲ್ಲ ಜಾಯ್ಸ್ಟಿಕ್ ಅಲ್ಲಿ ನಾವು ಮೂವ್ಮೆಂಟ್ ಮಾಡಿದಂಗೆ ಅದು ಅದ್ರ ತನ್ನ ಆರ್ಮ್ಸ್ ಮೂವ್ಮೆಂಟ್ ಮಾಡ್ತಾ ಇರುತ್ತೆ, ನಾವು ಎಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಕಟ್ ಮಾಡುತ್ತೆ. ಸೊ ಅದು ನಾವು ಅದು ಕಂಪ್ಯೂಟರ್ ಥ್ರೂ ಅದಕ್ಕೆ ಎಲ್ಲ ಇನ್ಸ್ಟ್ರಕ್ಷನ್ ಹೋಗ್ತಾ ಇರುತ್ತೆ. ಸೊ ಅದು ಇಟ್ ಈಸ್ ಅ ರೋಬೋಟಿಕ್ ಅಸಿಸ್ಟೆಡ್. ರೋಬೋಟ್ ಅಂತಾನೆ ಏನು ಮಾಡಕ್ ಸಾಧ್ಯ.
1: ಫ್ಯಾಬುಲಸ್. ರೋಬೋಟಿಕ್ ಸರ್ಜರಿ ಈ ಒಂದು ವಿಷಯದ ಕುರಿತು ನಾವು ಇಷ್ಟೆಲ್ಲ ಮಾತನಾಡಿದ್ವಿ. ನಾನು ಆರಂಭದಲ್ಲಿ ಹೇಳಿದೆ, ಉತ್ತರ ಕರ್ನಾಟಕದಲ್ಲಿ ರೋಬೋಟಿಕ್ ಸರ್ಜರಿ ಮಾಡಿರುವ ಪ್ರಥಮ ವೈದ್ಯರು. ಆ ದಿನ ಆ ಕ್ಷಣ ರೋಬೋಟಿಕ್ ಸರ್ಜರಿ ಆದ ತಕ್ಷಣ ಫೀಲ್ ಹೇಗಿತ್ತು, ಅದ್ರ ಬಗ್ಗೆ ಒಂದ್ ಲೈನ್.
0: ಇಲ್ಲ, ಅದು ಹೇಳಕ್ಕೆ ಕಷ್ಟ ಆಗುತ್ತೆ ಎರಡು ವರ್ಡ್ ಅಲ್ಲಿ. ಅದು
1: ಬಿಕಾಸ್ ನೀವು ಹೇಳಿದ್ರಿ ಎಂ ಎಸ್ ಮಾಡ್ತಾ ಇದ್ದೆ ಅವಾಗಿಂದ. ನಾನು
0: ಬೆಂಗಳೂರಲ್ಲಿ, ನಾನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಾಗ ಅವಾಗ ಇದೆಲ್ಲ ಕೇಳ್ತಾ ಇದ್ದು. ಸೊ ಆಮೇಲೆ ಅದು ಒಂಥರ ಎಕ್ಸ್ಪ್ಲೇನ್ ಮಾಡಕ್ಕ ಆಗ್ತಾ ಇಲ್ಲ. ತುಂಬಾ ಖುಷಿ ಆಯ್ತು ಅವತ್ನಂಗೆ, ತುಂಬಾ ಅಂದ್ರೆ ಎಲ್ಲ ನನ್ನ ಮಕ್ಕಳು ಎಲ್ಲರೂ ಅವರು ಏನ್ ರೋಬೋ ರೋಬೋ ಅಂದ್ರೆ ಏನು ಎಲ್ಲ ವಿಡಿಯೋ ಮಾಡ್ಕೊಂಬಾ ಅಂತ ನನ್ನ ಮಗಳು ಮಗ ಇಬ್ರು ಎಲ್ಲ
1: ಕೇಳಿದ್ರು.
0: ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ನಮ್ಮ ತಂದೆ ತಾಯಿ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಸೊ ಹೋಗಿ ಎಲ್ಲರಿಗೂ ತೋರಿಸಿ ಎಲ್ಲರೂ ಖುಷಿ ಆದ್ರು.
1: ಆ ಕಡೆ ಟ್ರೀಟ್ ಆಗಿರುವ ಪೇಷಂಟ್
0: ಅವರು ತುಂಬಾ ಖುಷಿ ಇದ್ರು. ಪೇಷಂಟ್ ಅಟೆಂಡರ್ಸ್ ತುಂಬಾ ಒಳ್ಳೆ ಅಟೆಂಡರ್ಸ್ ಇದ್ರು. ಅವರು ಎಲ್ಲ ರೋಬೋಟಿಕ್ ಮಾಡಿದ್ರೆ ಅಲ್ಲಿ ಸರ್ ಅಂತ ಹಿಂಗೆ ಕೇಳಿದ್ರು ಫಸ್ಟ್ ಕ್ವಶನ್. ಮತ್ತೇನು ಓಪನ್ ಇಲ್ಲ ರೋಬೋಟಿಕ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಅವರು ತುಂಬಾ ಕನ್ವಿನ್ಸ್ ಇದ್ರು. ಸೊ ಅವರು ಖುಷಿ ಆಗಿದ್ರು.
1: ಅದ್ಭುತ ಸರ್, ನಿಮ್ಮ ಈ ಒಂದು ವಿಷಯ ನಮಗೂ ಗೊತ್ತಾಗ್ಲಿ. ಏಕೆಂದ್ರೆ ಆ ಒಂದು ಫೀಲಿಂಗಿಗೆ ಶಬ್ದನೇ ಇಲ್ಲ 100%. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಅನ್ನೋ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು ಡಾಕ್ಟರ್ ಮಹೇಶ್ ಕಳ್ಳೊಳ್ಳಿ ಅವರು. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ, ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ರೋಬೋಟಿಕ್ ಬಗ್ಗೆ ಹೇಳೋದಾದ್ರೆ ಇದು ಗೇಮ್ ಚೇಂಜರ್. ಇದು ಗ್ಯಾರಂಟಿ ಪೂರಾ ನಮ್ಮ ವೈದ್ಯಕೀಯ ಫೀಲ್ಡ್ ಅನ್ನೇ, ಮೆಡಿಕಲ್ ಫೀಲ್ಡ್ ನೇ ಚೇಂಜ್ ಮಾಡುತ್ತೆ ಇದು. ಮತ್ತೆ ಇನ್ನೂ ಸುಮಾರು ಹೊಸ ಹೊಸ ರೋಬೋಟಿಕ್ ಎಕ್ವಿಪ್ಮೆಂಟ್ ಮಷಿನ್ಸ್ ಬರ್ತಿದಾವೆ, ಇನ್ನೂ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಸೊ ಇನ್ನೂ ಬರ್ತಾ ಬರ್ತಾ ಪ್ರಾಬ್ಲಿ ಆಲ್ಮೋಸ್ಟ್ ಓಪನ್ ಸರ್ಜರಿ ಅಷ್ಟು ಖರ್ಚಾಗ್ಬೋದು. ಮತ್ತೆ ಇನ್ನೂ ಎಲ್ಲಾ ತರ ಸರ್ಜರಿಗಳು ಅದರಲ್ಲಿ ಮಾಡಬಹುದು. ಮತ್ತೆ ಇನ್ನೂ ಪ್ರೆಸಿಷನ್, ಇನ್ನೂ ಅದರಿಂದ ಅಲ್ಲೇ ಆನ್ ಟೇಬಲ್ ಸ್ಕ್ಯಾನಿಂಗ್ ಮಾಡಂತ ಮಷಿನ್ ಬರ್ಬೋದು. ಅಲ್ಲೇ ಚೆಕ್ ಮಾಡಿ, ಅಲ್ಲೇ ಅಲ್ಟ್ರಾಸೌಂಡ್ ಮಾಡಿ, ಅಲ್ಲೇ ಎಲ್ಲ ಆತರನು ಅದಕ್ಕೆ ಆಡ್ ಆನ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಬೆಳೀತಾ ಇದೆ, ಅದು ಎಲ್ಲ ಆಡ್ ಹಾಕೋತ ಹೋದ್ರೆ ಅಲ್ಲೇ ಈ ಹದ್ಗಡ್ಲೆಯಲ್ಲಿ ಕ್ಯಾನ್ಸರ್ ಇದೆ, ಈ ಹದ್ಗಡ್ಲೆಯಲ್ಲಿ ಕ್ಯಾನ್ಸರ್ ಇಲ್ಲ ಅಂತಾನು ಕಂಡುಹಿಡಿಬಹುದು ಅದು. ಸೊ ಇದರಿಂದ ಗ್ಯಾರಂಟಿ ತುಂಬಾ ಫ್ಯೂಚರ್ ಇದೆ. ಮತ್ತೆ ನಾವು ಬಹಳ ಲಕ್ಕಿ ಇದೀವಿ, ನಮ್ಗೆ ರೋಬೋಟಿಕ್ ಸಿಸ್ಟಮ್ ತಂದು ಕೊಟ್ರು ನಮ್ಮ ಚೇರ್ಮನ್ ಸರು. ಮತ್ತೆ ಇಲ್ಲಿ ಜನಗಳಿಗೂ ತುಂಬಾ ಅನುಕೂಲ ಆಗೋದಿದೆ. ಸೊ ಇದೇ ಫ್ಯೂಚರ್ ಅಂತ ನಾನು 100% ಗ್ಯಾರಂಟಿಯಿಂದ ಹೇಳ್ಬೋದು ನಿಮ್ಗೆ.
1: ಅದ್ಭುತ ಸರ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು. ಧನ್ಯವಾದ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿ ಹಾಗೂ KLE ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಮಹೇಶ್ ಕೊಳ್ಳೊಲ್ಲಿ ಅವರು, ಉತ್ತರ ಕರ್ನಾಟಕದಲ್ಲಿ ರೋಬೋಟಿಕ್ ಸರ್ಜರಿ ಮಾಡಿದ ಪ್ರಥಮ ವೈದ್ಯರು ಇವರು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟರು. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆಯ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ಎಲ್ರಿಗೂ ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. KLE ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು

ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಬಹಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ನಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಬಹಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು ಕೇಳಿ ವೇಣುಧ್ವನಿ ಕೇಳಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಮಹಿಳೆ, ಅವಳ ಸಾಧನೆ, ಅವಳ ಕನಸು, ಅವಳ ನಲಿವು, ಅವಳ ಸೇವೆ, ಈ ಎಲ್ಲ ವಿಷಯವಾಗಿ ಬೆಳಕು ಚೆಲ್ಲುವಂತಹ ವೇದಿಕೆ ಇದು ಮಹಿಳಾ ವೇದಿಕೆ. ನಿಮ್ಮೊಂದಿಗೆ ಎಂದಿನಂತೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ಕನಸುಗಳನ್ನ ಕಾಣುವುದಷ್ಟೇ ಅಲ್ಲ, ತಾನು ಕಂಡಂತಹ ಕನಸುಗಳನ್ನ ಬೆನ್ನೇರಿ ಹೋಗುವಂತಹ ಆತ್ಮವಿಶ್ವಾಸವನ್ನು ಹೊಂದಿರುವಂತಹ ಬೆಳಗಾವಿಯ ಮಾಂತೇಶ್ ನಗರದ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಗೌಡರ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಕಾರ್ಯಕ್ರಮದಲ್ಲಿ ಮೊದಲಿಗೆ ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ಮೇಡಮ್, ತಂದೆ ತಾಯಿ ಪರಿಚಯ.
1: ನಂದು ಮೊದಲಿನ ಹೆಸರು ವಿದ್ಯಾ ಮುದುಕಪ್ಪ ಹನ್ಸಿ ಅಂತ, ನನ್ನ ಬಾಲ್ಯದ ಹೆಸರು. ಮದುವೆ ಆದ್ಮೇಲೆ ಅದು ವಿದ್ಯಾ ಚಂದ್ರಶೇಖರ್ ಗೌಡರ್ ಆಯ್ತು. ನಾನು ಹುಟ್ಟಿದ್ದು ಮುನ್ನೋಳ್ಳಿಯಲ್ಲಿ, ಸವದತ್ತಿ ತಾಲೂಕು ಮುನ್ನೋಳ್ಳಿ ಗ್ರಾಮ. ನಮ್ಮ ತಂದೆ ಪ್ರೊಫೆಸರ್ ಆಗಿದ್ರು, ನನಗಿಬ್ಬರು ತಮ್ಮಂದ್ರು, ನಾನೊಬ್ಳು.
0: ಮೇಡಮ್, ತಮ್ಮ ಬಾಲ್ಯ ಹೇಗಿತ್ತು ಅಂತ, ಬಾಲ್ಯದ ಜೀವನದ ಬಗ್ಗೆ.
1: ಬಾಲ್ಯ ಅಂದ್ರೆ ಅದೊಂದು ಎಲ್ಲರೂ ಹೇಳುವ ಹಾಗೆ ಎಲ್ಲರ ಬಾಲ್ಯನು ಹೆಂಗ ಒಂದು ಸುಂದರ ಕನಸು ಇರ್ತದಲ್ಲ, ಆ ತರ ನನ್ನ ಬಾಲ್ಯನೂ ಒಂದು ಸುಂದರವಾದ ಕನಸಾಗಿತ್ತು. ನಾನು ಹುಟ್ಟಿ ಬೆಳೆದದ್ದು ಒಂದು ಹಳ್ಳಿ ವಾತಾವರಣದಲ್ಲಿ. ಆ ಹಳ್ಳಿಯಲ್ಲಿ ಕೇವಲ 10,000 ಜನ ಇರುವಂತ ಒಂದು ಹಳ್ಳಿ. ಆ ಹಳ್ಳಿ ಒಳಗಿನ ವಾತಾವರಣ ಈಗೂ ಅದೊಂಥರ ಕನಸ. ಈಗ ಆ ಊರಿಗೆ ಹೋದ್ರೆ ನನಗದ ಕಾಣೋದಿಲ್ಲ ಆ ಮುನ್ನೋಳ್ಳಿ. ಆದ್ರ ಆವಾಗಿನ ಟೈಮದ್ದು ಆ ಮುನ್ನೋಳ್ಳಿ ಹೇಳ್ಬೇಕಂದ್ರೆ ಅದಿನ್ನೂ ಪ್ರತಿದಿನ ನನ್ನ ಕನಸಿನಲ್ಲಿ ಬರ್ತಾ ಇರ್ತದೆ. ಅಷ್ಟೊಂದು ಸುಂದರವಾದ ನೇಚರ್ ಇರುವಂತ ಊರು. ಮಲಪ್ರಭಾ ನದಿ ಅಲ್ಲಿ ಹರಿತಾ ಇದೆ, ಅದರ ಹಿಂದೆನೆ ಡ್ಯಾಮ್ ಇದೆ. ಇದರಿಂದ ನಮ್ಮ ಊರಿಗೆ ಜಾಸ್ತಿ ನೀರು ಯಾವಾಗಿರ್ತರೂ, ಜಾಸ್ತಿ ಮಳೆ ಆದ್ರೂ ಅದರದ ಪರಿಣಾಮ, ಕಡಿಮೆ ಆದ್ರೂ ಅದರ ಪರಿಣಾಮ ಇರ್ತದ. ಅಂತ ಆದ ಹೊಳಿ ನಡುವೆ ಎಲ್ಲ ಉಸುಕಿದೆ. ಆ ಉಸುಕ್ನಲ್ಲಿ ನಮ್ಮ ಊರು ಜನ ಎಲ್ಲ ಅದರ ದಂಡಿಗೆ ವಿಠಲ್ ದೇವ್ರ ಗುಡಿ ಇದೆ, ಅಲ್ಲೆಲ್ಲ ಬಟ್ಟೆ ಒಗಿಲಿಕ್ಕೆ ಎಲ್ಲ ಕೆಲಸ, ದಿನನಿತ್ಯದ ಕೆಲಸಗಳನ್ನ ಎಲ್ಲ ಊರಿನ ಜನ ಎಲ್ಲ ಅಲ್ಲೇ ಮಾಡೋದು. ಮಧ್ಯಾಹ್ನ ಅಲ್ಲೇ ಉಸುಕ್ನಲ್ಲಿ ಕೂತು ಊಟ ಮಾಡೋದು. ಆ ತರ ಒಂದು ವಾತಾವರಣ ಇತ್ತು.
0: ಅಂದ್ರೆ ತಮ್ಮ ಶಿಕ್ಷಣವೆಲ್ಲ ಅಲ್ಲೇ ಆಗಿದೆ?
1: ಶಿಕ್ಷಣ 10th ತನಕ ಅಲ್ಲೇ ಆಗಿದೆ. ನಮ್ಮ ಅಪ್ಪಾಜಿ ಪ್ರೊಫೆಸರ್ ಇರೋದ್ರಿಂದ, ನೋಡಕ್ಕೂ ಒಂದ್ ಸ್ವಲ್ಪ ಚಂದ ಇರೋದ್ರಿಂದ ನಾ ಊರಿಂದ ರಾಣಿ ಏನೋ ಅನ್ಕೊಂತಿದ್ನಿ. ಯಾಕಂದ್ರ ಎಲ್ಲಾರು ಸರ್ ಅವಾಗ ಈ ಹೆಂಗ್ ಸರ್ ಪ್ರೊಫೆಸರ್ಗಳಿಗ ಹೆಜ್ಜೆಗೆ ಒಬ್ಬೊಬ್ರು ಆಗಿದ್ದೇವೆ, ಬಹಳ ಜನ ಆಗಿದಾರ. ಅವಾಗ ಏನಿತ್ತು, ಊರಿಗೆ ಒಬ್ಬ ಪ್ರೊಫೆಸರ್ ಒಬ್ಬರು ಪ್ರಿನ್ಸಿಪಲ್ ಅಂದ್ರೆ ಇಡೀ ಸುತ್ತಮುತ್ತ ಹಳ್ಳಿಗೆಲ್ಲ ಒಂದ ಸ್ಕೂಲ್ ಇರ್ತಿತ್ತು. ಹಿಂಗಾಗಿ ಸರ್ ಮಗಳಂತೆ ಬಹಳ ಅಚ್ಚಾದಿಂದ ನನಗ ಊರಿನ ಜನ ಬಹಳ ಪ್ರೀತಿ ಕೊಟ್ರು. ಹಿಂಗಾಗಿ ನಾನು ಒಂದು ಸೀರೆ ಫಸ್ಟ್ ಟೈಮ್ ಸೀರೆ ಊಟ ಊರಾಗ ಅಡ್ಡಾಡಿದ್ದು ನೆನಪು ಇನ್ನೂ ಮಟನೂ. ಆಗ ಒಂದು ಹಾಡಿದೆ ನೋಡ್ರಿ, ಫಸ್ಟ್ ಟೈಮ್ ಸೀರೆ ಊಟ ಜಾರಿ ಬಿದ್ದ ನೆನಪೇ ಸಂಭ್ರಮ ಅಂತ. ಆ ಸಂಭ್ರಮ ನಾ ಇನ್ನೂ ಮಟ ಅನುಭವಿಸ್ತೇನೆ ಆ ಊರಾಗ. ಅಷ್ಟು ಚಂದ ವಾತಾವರಣ, ಪ್ರತಿಯೊಬ್ರು ಊರಾಗಿನ ಜನ ಎಲ್ಲ ಒಂದ ಮನೆಯವರು ಅನ್ನೋ ತರ ನಾವು ಅಲ್ಲಿ ಜೀವನ ಮಾಡ್ತಿದ್ವಿ. ನನಗ ಅಕ್ಕಪಕ್ಕದವರೆಲ್ಲ ಕಾಕ ಕಾಕು ವೈನಿ ಹಿಂಗ್ ಮಾತಾಡ್ತಿದ್ವಿ. ನಂಗೆ 7th ಬರೋ ಮಟ ಗೊತ್ತೇ ಇರ್ಲಿಲ್ಲ ಇವರೆಲ್ಲ ನೇಬರ್ಸ್, ನನ್ಗೆ ರಿಲೇಷನ್ ಅಲ್ಲ ಅಂತ. 7th ಆದ್ಮೇಲೆ ನನಗೆ ಗುರ್ತಾತ ಇವರೆಲ್ಲ ನೇಬರ್ಸ್ ಅದಾರ, ರಿಲೇಷನ್ ಬೇರೆ, ನೇಬರ್ಸ್ ಬೇರೆ ಅಂತ. ಅಂತ ಒಂದು ವಾತಾವರಣದಾಗ ನಾ ಬೆಳೆದ್ ಬಂದಿದ್ದೆ.

0: ಅಂದ್ರೆ ಅವಾಗಿನ ವಾತಾವರಣನೇ ಆ ರೀತಿ ಇತ್ತು.
1: ಆ ರೀತಿ ಇತ್ತು.
0: ಮೇಡಮ್, ಇವಾಗ ಬಾಲ್ಯ ಬಹಳಷ್ಟು ಚೆನ್ನಾಗಿ ಕಳೆದೆ ಅಂತ ಹೇಳಿದ್ರೆ, ತಮ್ಮ ಕಾಲೇಜು ಶಿಕ್ಷಣವನ್ನ ಎಲ್ಲಿ ಮಾಡಿದ್ರಿ ಅಂತ?
1: ನಾನು ಪಿ ಯು ಸಿ ಸೈನ್ಸ್ ಮಾಡ್ಬೇಕಂತ ಇಲ್ಲಿ ಆರ್ ಎಲ್ ಎಸ್ ಕಾಲೇಜಿಗೆ ಜಾಯ್ನ್ ಆದ್ನಿ. ನನಗೆ ಡಾಕ್ಟರ್ ಆಗೋ ಕನಸು ಭಾಳ ಇತ್ತು. ಆದ್ರೆ ನಂದು ಹೆಲ್ತ್ ಪ್ರಾಬ್ಲಮ್, ಕಣ್ಣಿಂದ ಪ್ರಾಬ್ಲಮ್ ಬಂದದ್ದಕ್ಕೆ ಡಾಕ್ಟರ್ಗಳು ಏನಂದ್ರೆ, ಈಕಿನ ಸಾಲಿ ಕಲಿಯೋದ ಬೇಡ, ಮದ್ವೆ ಮಾಡಿ ಕೊಟ್ಬಿಡ್ರಿ, ಕಣ್ಣಿಂದ ಪ್ರಾಬ್ಲಮ್ ಐತಿ ಅಂದ್ಬಿಟ್ರು. ಆದ್ರೂ ನಾ ಮದ್ವೆ ಮಾಡ್ಕೊಳ್ಳೋದಾದ್ರೆ ಡಿಗ್ರಿ ಮಾಡ್ಕೊಂಡ ಮಾಡ್ಕೊಳ್ಳೋದಂತ ಭಾಳ ಪ್ರಯತ್ನ ಮಾಡಿಬ್ರೆ, ನಾ ಎಲ್ಲೂ ಕುಂತ ಓದೋದು ಬರೆಯೋದು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕುಂತಕ್ಕೆ ಬರೀ ಲೆಕ್ಚರ್ ಹೇಳಿದ್ ಕೇಳ್ಕೊಂಡನ ನಾನು ಪಿ ಯು ಸಿ ಸೈನ್ಸ್ ಮುಗಿಸ್ಕೊಂಡು ಬಿ ಎಸ್ ಸಿ ಹೋಮ್ ಸೈನ್ಸ್ ಮಾಡೀನಿ. ಹೋಮ್ ಸೈನ್ಸ್ ಡಿಸ್ಟಿಂಕ್ಷನ್ ಮಾಡಿದ್ನಿ.
0: ಅಂದ್ರೆ ಕಣ್ಣಿನ ಪ್ರಾಬ್ಲಮ್ ಅಂದ್ರೆ ಯಾವ ರೀತಿ ಇತ್ತು ಅಂತ?
1: ಅದು ಲೇಜಿ ಆಯ್ ಅಂತ ಇರ್ತದಂತ್ರಿ. ಆ ಲೇಜಿ ಆಯಿ ಎಷ್ಟೋ ಜನರಿಗೆ ಒಬ್ರಿಗೆ ಇರ್ತದ. ಅದು ಒಂದ್ ಆಯ್ ಡೆವಲಪ್ಮೆಂಟ್ ಇರಂಗಿಲ್ಲ, ಸಣ್ಣ ಮಕ್ಕಳದಿದ್ದಾಗ ಹೆಂಗ ಇರ್ತದಲ್ಲ ಹಂಗ ಇರ್ತದ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ನಾನು ಮದ್ವೆ ಆದ್ಮೇಲೆ ಅದಕ್ಕಿಂತ ಮೊದ್ಲು ಪಪ್ಪ ಮಮ್ಮಿ ಬಹಳ ಇದನ್ನ ಟ್ರೈ ಮಾಡಿದ್ರೆ ಅದನ್ನ ಮಾಡಿಸ್ಬೇಕಂತ, ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ. ಎಲ್ಲಾ ಕಡೆ ಕೇಳ್ಕೊಂಡು ಬಂದಿವಿ, ಟ್ರೀಟ್ಮೆಂಟ್ ಇಲ್ಲ. ಆದ್ರೆ ಅದರಿಂದ ಏನ್ ತ್ರಾಸ ಆಗ್ತೈತಲ್ಲ ಅದನ್ನ ಎಂದೂ ಅನುಭವಿಸಿಲ್ಲ. ಯಾಕಂದ್ರೆ ನಾ ಅದನ್ನ ಮರೆತು ಬಿಟ್ಟಿರ್ತೀನಿ. ಅದು ಮನುಷ್ಯನಿಗೆ ಏನಾರ ಒಂದು ಕೊರತೆ ತಂದಾಗ ಅದನ್ನ ಮೆಟ್ಟಿ ನಿಲ್ಲು ಛಲ ಬಹಳ ಬರ್ತದ ಮನಸ್ಸಿಗೆ, ಮೆಟ್ಟಿ ನಿಲ್ಬೇಕಂತ. ಅದನ್ನ ನಾ ಸಾಧಿಸಿದೇನಂತ ನಂಗೆ ಬಹಳ ಹೆಮ್ಮೆ ಐತಿ. ಡಾಕ್ಟರ್ಗಳು ಹೇಳಿದ್ ನೋಡಿದ್ರೆ ಬಹಳ ತ್ರಾಸ ಆಗ್ಬೇಕಾಗಿತ್ತು, ಆದ್ರೆ ನನಗೆ ಏನು ಅದರದ್ದು ಕೊರತೆ ಅನಿಸ್ಲಿಲ್ಲ. ನನಗೆ ಹೆಂಗ್ ಬೇಕು ಹಂಗ ನಾ ಲೈಫ್ ನೋಡಿದ್ನಿ.
0: ಅಂದ್ರೆ ತಾವು ಬೆಳಗಾವಿಗೆ ಓದ್ಲಿಕ್ಕೆ ಅಂತ ಬಂದೆ?
1: ಓದ್ಲಿಕ್ಕೆ ಅಂತ ಬಂದೆ.
0: ತಮ್ಮ ವೈವಾಹಿಕ ಜೀವನದ ಬಗ್ಗೆ?
1: ಡಿಗ್ರಿ ಮುಗಿದ ಕೂಡ ಅಕ್ಕಪಕ್ಕದ ಹಳ್ಳಿ ಒಳಗ ಇವ್ರು ಇಂಜಿನಿಯರ್ ಅದಾರ ಅಂತ ಹೇಳಿ ನಮ್ಮ ಅಪ್ಪಾಜಿ ಮದ್ವೆ ಮಾಡಿದ್ರು, ಅರೇಂಜ್ ಮ್ಯಾರೇಜ್. ಸೊ ಮದುವೆ ಆದ್ಮೇಲೆ ಪ್ರೀತಿ ಆಯ್ತು, ಪ್ರೀತಿ ಕಂಟಿನ್ಯೂ ಆಗಿದೆ.
0: ಮೇಡಮ್, ಈಗ ತಾವು ಒಬ್ಬ ಸಕ್ರಿಯ ಅಧ್ಯಕ್ಷರು ಒಂದು ಮಹಾಂತೇಶ್ ನಗರದ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳದ. ಇವಾಗ ಈ ಒಂದು ಮಹಿಳಾ ಮಂಡಳಕ್ಕೆ ಸೇರುವುದಕ್ಕಿಂತ ಮುಂಚೆ ತಾವು ಏನ್ ಮಾಡ್ತಾ ಇದ್ರಿ ಅಂತ?
1: ನನ್ನ ಮೂರು ಜನ ಮಕ್ಕಳಿದ್ದಾರೆ, ಎರಡು ಹುಡುಗಿಯರಿದ್ದಾರೆ, ಒಬ್ಬ ಹುಡುಗ ಇದ್ದಾನೆ. ಆ ಮಕ್ಕಳಿಗೆ ನಾನು 2.5 ವರ್ಷಕ್ಕೆ ಇದಕ್ಕೆ ಪ್ಲೇ ಹೋಮಿಗೆ ಹಾಕಿದ್ನಿ. ಅದು ಹಾಕಿ ಮಕ್ಕಳನ್ನ ಬಿಟ್ಟು ಕ್ಲಾಸ್ ಒಳಗೆ ಅಲ್ಲಿ ಸ್ಕೂಲ್ನಾಗ ಬಿಟ್ಟು ಮನೆಗೆ ಬರ್ಬೇಕಂದ್ರೆ ಭಾಳ ದುಃಖ ಆಗ್ತಿತ್ತು. ಇಷ್ಟು ಪ್ರೀತಿಲೇ ಬೆಳೆಸಿದ್ದೀನಿ, ಯಾರೋ ಟೀಚರ್ ಕೈಯಾಗ ಬಿಟ್ಟು ಬರೋದಾ, ಬಾಜುಕಿನ ಹುಡುಗರು ಬಡದ್ರ ಹೊಡೆದ್ರ ಏನ್ ಮಾಡೋದಂತ ಅಲ್ಲೇ ನಿಂತು ಬಿಡ್ತಿದ್ನಿ. ಆಮೇಲೆ ಅವರು ಸಿಬಾ ಟೀಚರ್ ಅಂತ ಇದ್ದಾರೆ, ಅವ್ರೇನಂದ್ರೆ ಯಾರು ಇಲ್ದ ಮಕ್ಕಳು ನಿನಗಾಗಿದ್ದಾರೇನು, ಹೋಗಿ ನೀ ಮನೆಗೆ ಹೋಗ ಅಂದ್ರೆ ನಿನ್ನ ಹುಡುಗಿ ಇಟ್ಕೋತೇನೆ ಅನ್ನಕತ್ರ. ಅವಾಗ ಮನೆಗೆ ಹೋಗಕ್ಕೆ ಧೈರ್ಯ ಆಗ್ಲಾರಕ್ಕೆ ನನ್ನ ಫ್ರೆಂಡ್ಸ್ ಇಬ್ರು, ನಾವು ಇನ್ನೊಂದಿಬ್ರು ಇದ್ರು ಫ್ರೆಂಡ್ಸ್, ಅವ್ರಿಗೂ ಹಂಗ ಅನಿಸ್ತಿತ್ತು. ರಾಜೇಶ್ವರಿ ಹಿರೇಮಠ ಅಂತ ಇದ್ಲು, ಅಕ್ಕಿಗೂ ಹಂಗ ಅನಿಸ್ತಿತ್ತು. ನಾವಿಬ್ರು ಬಂದು ಏನ್ ಮಾಡಿದ್ವಿ, ಮಹಿಳಾ ಮಂಡಳ ಹೋಗಿ ಚಾಲೋ ಮಾಡೋನು, ಅಲ್ಲಿ ಮಧ್ಯಾಹ್ನ ಮಟ್ಟ ಕುಂಡ್ರೂನು, ಮಧ್ಯ ಹುಡುಗರು ಕರ್ಕೊಂಡು ಹೋಗೋನು ಅಂತ ಸ್ಟಾರ್ಟ್ ಮಾಡಿದ್ವಿ.
0: ಕತೆ ಈ ತರ ಇದೆ. ಮೇಡಮ್, ಇವಾಗ ತಾವ್ ಹೇಳ್ತಾ ಇದ್ರಿ ಮಹಿಳೆಗೆ ಅದೇ ಮಕ್ಕಳು ಸಂಸಾರ, ಮದ್ವೆ ಆದ್ಮೇಲೆ ಮಹಿಳೆಗೆ ಮಕ್ಕಳು ಸಂಸಾರ ಇಷ್ಟೇ ಅವಳಿಗೆ, ಅದು ಅದೇ ಅವಳದ ಪ್ರಪಂಚ ಆಗ್ಬಿಡುತ್ತೆ. ಇವಾಗ ಇಲ್ಲಿ ಮಹಿಳೆಗೆ ಸ್ವಾವಲಂಬನೆ ಜೀವನನೂ ಬೇಕಾಗುತ್ತೆ. ಇವಾಗ ಮಹಿಳೆಗೆ ಯಾಕಾಗಿ ಈ ಒಂದು ಸ್ವಾವಲಂಬನೆಯ ಜೀವನ ಬೇಕು ಅಂತ ತಾವ್ ಹೇಳ್ತೀರಾ?
1: ಸ್ವಾವಲಂಬನೆ ಜೀವನ ಮಹಿಳೆಗೆ ಬಹಳ ಅವಶ್ಯಕತೆ ಇದೆ ಈಗಿನ ಟೈಮ್ನಲ್ಲಿ. ಮೊದಲು ಏನಿತ್ತು, ಕುಟುಂಬ ಕೂಡ ಸಂಸಾರ ಇರ್ತಿತ್ತು, ಹೆಚ್ಚು ಕಡಿಮೆ ಆದ್ರೂ ನಡೀತಿತ್ತು. ಈಗ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಒಬ್ಬೊಬ್ರ ಇಬ್ರು ಗಂಡ ಹೆಂಡತಿ ಎರಡು ಮಕ್ಕಳು ಇಷ್ಟ ಇರ್ತೀವಿ, ಏನು ಪ್ರಾಬ್ಲಮ್ ಆದ್ರೂ ಮಹಿಳೆ ಸ್ವಾವಲಂಬನೆ ಇದ್ಲು ಅಂದ್ರೆ ಮುಂದೆ ಜೀವನ ನಡೆಸ್ಕೊಂಡು ಹೋಗ್ಬೋದು ಸಂತೋಷದಿಂದ. ಇಲ್ಲ ಏನು ಜೀವನದೊಳಗೆ ಹೇಳಿ ಕೇಳಿ ಬರಂಗಿಲ್ಲ ಯಾವುದು ಕಷ್ಟ ಸುಖ ಅನ್ನೋದು. ಸ್ವಾವಲಂಬನೆ ಆಗೋದು ಬಹಳ ಅವಶ್ಯಕ ಹೆಣ್ಮಕ್ಳು ಈಗಿನ ಕಾಲದಾಗ.
0: ಮೇಡಮ್, ಈಗ ತಾವು ತಮ್ಮ ಒಂದು ಈ ಮಹಿಳಾ ಮಂಡಳವನ್ನ ಸ್ಟಾರ್ಟ್ ಮಾಡಿ 33 ವರ್ಷಗಳಾಯ್ತು, ಅಂದ್ರೆ 30 ವಸಂತನಗಳನ್ನ ಇದು ಕಂಡಿದೆ. ಆ ಮೊದಲಿಗೆ ಯಾವ ರೀತಿ ಇದು ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇತ್ತು, ಮತ್ತೆ ಇವಾಗ ಇದು ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದೆ ಅಂತ?
1: ನಾನು ಈಗ ಮಹಿಳಾ ಮಂಡಳಕ್ಕೆ ಹೋಗ್ತಾ ಆಲ್ರೆಡಿ ಈಗ 20-22 ವರ್ಷ ಆಗಕ್ಕಿತ್ತು. ಅಷ್ಟು ವರ್ಷದಿಂದ ನಾ ಮಹಿಳಾ ಮಂಡಳ ಜೋಡಿ ಕೈ ಜೋಡಿಸ್ಕೊಂಡಿದ್ದೀನಿ. ಮೊದಲು ಮನರಂಜನೆಗಂತ ಹೋಗ್ತಾ ಇದ್ನಿ, ಟೈಮ್ ಪಾಸ್ ಮಾಡೋನು, ಮಕ್ಕಳದ್ ಕರ್ಕೊಂಬರು ಸಲುವಾಗಿ ಅಂತ. ಆಮೇಲೆ ಫ್ರೆಂಡ್ಸ್ ಆದ್ವಿ ಜಾಸ್ತಿ ಜನ. ಆ ಫ್ರೆಂಡ್ಸ್ ಎಲ್ಲ ಕೂಡಿ ನಾವು ಅಲ್ಲಿ ಒಂದೇನಾರ ಒಂದು ಖಾಲಿ ಕುಂತು ಟೈಮ್ ವೇಸ್ಟ್ ಮಾಡೋದು ಬೇಡ, ಏನಾರ ಒಂದು ಉದ್ಯೋಗ ಮಾಡೋನು ಅಂತ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ಏನೇನು ಉದ್ಯೋಗಗಳನ್ನು ಮಾಡಕತ್ತೀವಿ. ನಾನು ಅಲ್ಲಿಂದ ಇನ್ಸ್ಪಿರೇಷನ್, ಅವರು ಅಂಟಿಗಳು ಶೋಭಾ ಪಾಟೀಲ್ ಸುನೀತಾ ಪಾಟೀಲ್ ಅಂತ ಇಬ್ರು ಅಂಟಿಗಳಿದ್ದಾರೆ, ಅವರು ನಮ್ಮ ಮಹಿಳಾ ಮಂಡಳದಾಗ ಎಲ್ಲ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್, ನಾವು ಏನ್ ಮಾಡ್ತೇವೆ ಅಂತೇವಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಹಿಂಗಾಗಿ ನಾವು ಎಲ್ಲರೂ ಗೆಳತ್ಯಾರ, ನಾವೇನು ಸ್ಟಾರ್ಟಿಂಗ್ ಒಂದು 7-8 ಜನ ಹೋಗಿದ್ದೇವಲ್ಲ, ಎಲ್ಲರೂ ಒಂದೊಂದು ಫೀಲ್ಡ್ ಒಳಗೆ ನಾವು ಮುಂದುವರೆದೇವಿ ಅಂತ ಹೇಳಕ್ ನಂಗೆ ಹೆಮ್ಮೆ ಅನಿಸ್ತೈತಿ. ಆಮೇಲೆ ನಾವೇನು ವಿಚಾರ ಮಾಡೀನಿ, ನಾನು ಏನಾರ ಹುಡುಗರು ದೊಡ್ಡ ಅದು ಏನಾರ ಒಂದು ಕೆಲಸ ಮಾಡೋನು ಅಂತ ಈಗ ಒಂದು 8-10 ವರ್ಷದ ಹಿಂದೆ ಬಾಸ್ ಜಿಮ್ ಅಂತ ಒಂದು ಜಿಮ್ ಓಪನ್ ಮಾಡಿ ನಾನು ಸ್ವಂತ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದರ ಜೊತೆ ಇದು ಮಹಿಳಾ ಮಂಡಳ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಹೋಗ್ತಾ ಇದ್ದೀವಿ.
0: ಮೇಡಮ್, ಈಗ ತಾವು ಈ ಒಂದು ಈಗ ಯಾರು ಮಹಿಳಾ ಮಂಡಳವನ್ನ ಸ್ಟಾರ್ಟ್ ಮಾಡಿಕೊಂಡು ಬಿಸಿ ಪಾರ್ಟಿ ಅಂತ ಆ ರೀತಿ ಸಮಯವನ್ನ ಕಳೀತಾ ಇರ್ತಾರೆ, ಮಹಿಳೆಯರು ತಮಗಾಗಿ ಅಂತ ಸ್ವಲ್ಪ ಸಮಯವನ್ನ ಕಳೀತಾ ಇರ್ತಾರೆ, ಆದ್ರೆ ತಾವು ಈ ಒಂದು ಮಹಿಳಾ ಮಂಡಳದಲ್ಲಿ ಸೇರಿ ಬರೀ ಸಮಯವನ್ನ ಕಳೆಯೋದಕ್ಕ ಅಷ್ಟೇ ಅದನ್ನ ಸೀಮಿತವಾಗಿಡದೆ ಆಧ್ಯಾತ್ಮಿಕವಾಗಿಯೂ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಅಂದ್ರೆ ಇವಾಗ ತಮ್ಮ ನಮ್ಗೆ ಈ ಆಧ್ಯಾತ್ಮದಲ್ಲಿ ಇಷ್ಟೊಂದು ಒಲವು ಬರೋದಿಕ್ಕೆ ಕಾರಣ ಏನು?

0: ಅಂದ್ರೆ ತಾವು ಲಲಿತಾ ಸಹಸ್ರನಾಮವನ್ನಾಗಿರ್ಬಹುದು ಅಥವಾ ವಿಷ್ಣು ಸಹಸ್ರನಾಮವನ್ನ ರುದ್ರ ಪಠಣವನ್ನ ಇಷ್ಟು ಸುಲಲಿತವಾಗಿ ಹೇಳ್ತಿರಲ್ವಾ, ಇದಕ್ಕೆ ಏನು ಪ್ರೇರಣೆ ಅಂತ?
1: ನಾನು ಹುಟ್ಟಿದ ವಾತಾವರಣ ಮುನ್ನವಳ್ಳಿ ಅಂದ್ರೆ ಮುನಿಗಳ ಹಳ್ಳಿ, ಅದು ಮೋಸ್ಟ್ಲಿ ಅಲ್ಲಿ ಆ ವಾತಾವರಣದೊಳಗನ ಆಧ್ಯಾತ್ಮಿಕತೆ ಅನ್ನೋದು ತುಂಬೈತಿ ಅಂತ ನಂಗೆ ನಮ್ಮೂರಿನ ಬಗ್ಗೆ ಬಹಳ ಹೆಮ್ಮೆ. ಯಾವಾಗಿರ್ತಾರ ಅದನ್ನ ಹೇಳ್ತಿರ್ತೀನಿ. ನಮ್ಮ ಊರಾಗಿನ ಹೆಣ್ಮಕ್ಳು ಜಾಸ್ತಿ ಜನ ನಾವು ಆಧ್ಯಾತ್ಮದ ಬಗ್ಗೆ ಬಹಳ ಒಲವು ಇಟ್ಕೊಂಡಿದ್ದೀವಿ. ನಮ್ದ ಒಂದು ಗ್ರೂಪ್ನು ಮಾಡ್ಕೊಂಡಿವಿ, ಒಂದೇ ಬಳ್ಳಿ ಹೂಗಳು ಅಂತ. ನಾವೆಲ್ಲ ಹೆಣ್ಮಕ್ಳು ಮುನ್ನವಳ್ಳಿಯಿಂದ ಏನು ಬಂದೇವಿ ಬೆಳಗಾವಕ್ಕೆ, ಎಲ್ಲರೂ ಕೂಡಿ ನಾವು ಆಧ್ಯಾತ್ಮದ ಬಗ್ಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಆ ಚಿಂತನೆ ಮಾಡ್ತಾನೆ ಇರ್ತೀವಿ.
0: ಅಂದ್ರೆ ಇವಾಗ ಮಾನಸಿಕ ನೆಮ್ಮದಿಗಾಗಿ ಈ ಒಂದು ಆಧ್ಯಾತ್ಮ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಒಬ್ಬ ಮಹಿಳೆಗೆ ತಮ್ಮ ಪ್ರಕಾರ?
1: ಮಹಿಳೆಗೆ ಮನೆಯೊಳಗಿನ ಜಂಜಾಟ, ಹೊರಗಿನ ವಾತಾವರಣದ ಜಂಜಾಟ, ಸುತ್ತಮುತ್ತಲಿನ ಜಂಜಾಟ, ಇದೆಲ್ಲದ್ರಿಂದನು ಸ್ಟ್ರೆಸ್ ಬಹಳ ಇರ್ತದ. ಆ ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ ಒಂದೇನು ಟಿವಿ ನೋಡ್ಬೋದು ಒಂದಷ್ಟು ದಿನ, ಅಥವಾ ಯಾರು ಮಹಿಳಾ ಮಂಡಳಕ್ಕೆ ಹೋಗಿ ಏನೋ ಸ್ವಲ್ಪ ಆಕ್ಟಿವಿಟಿ ಮಾಡ್ಬೋದು. ಅಷ್ಟರಿಂದ ಆ ಸ್ಟ್ರೆಸ್ ಹೋಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಊಟ ಮಾಡುವ ಊಟದಲ್ಲಿ ಸರಿ ಇಲ್ಲ, ಕೆಮಿಕಲ್ ಊಟ ಮಾಡ್ತಾ ಇದ್ದೀವಿ, ಮತ್ತು ಬದುಕಿನ ಒಂದು ವಾತಾವರಣ ಸರಿ ಇಲ್ಲ. ಎಷ್ಟೇ ದುಡ್ಡು ಗಳಿಸಿದ್ರು ದುಡ್ಡಿನ ಕೊರತೆ ಇರ್ತದ. ಎಷ್ಟೇ ಚಂದ ನಾವು ರಿಲೇಷನ್ ಮೇಂಟೈನ್ ಮಾಡ್ಲಿಕ್ಕೆ ಹೋದ್ರು ರಿಲೇಷನ್ ಒಳಗೆ ಪ್ರಾಬ್ಲಮ್ಸ್ ಇರ್ತದೆ. ಮಕ್ಕಳನ್ನ ಎಷ್ಟು ಚಂದ ನಾವು ಬೆಳೆಸೇವಂದ್ರು ಮಕ್ಕಳದ ಪ್ರಾಬ್ಲಮ್ ಇರ್ತದೆ. ಅದೆಲ್ಲ ಹೆಣ್ಮಕ್ಳು ಎಲ್ಲ ನಿಗಿಸ್ಕೊಂಡು ನಾ ಅಗದಿ ಆರಾಮ ಇರ್ತೇನೆ ಅನ್ನೋದು ಸಾಧ್ಯ ಇಲ್ಲದ ಮಾತಾಗಿದೆ. ಅಂತ ಟೈಮ್ ಒಳಗೆ ಆಧ್ಯಾತ್ಮಿಕತೆ ಹೆಣ್ಣಿಗೆ ಒಂದು ನೆಮ್ಮದಿಯನ್ನು ಕೊಡ್ತದ ಅಂತ ನನ್ನ ಭಾವನೆ.
0: ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಗೌಡರ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ನಾ ಹೇಳ್ತಾ ಇದ್ದೆ, ಮಹಿಳಾ ಸಂಘಗಳನ್ನ ಮಾಡ್ಕೊಳ್ತಾರೆ, ಮಹಿಳಾ ಮಂಡಳಗಳನ್ನ ಮಾಡ್ಕೊಳ್ತಾರೆ, ಅದನ್ನ ಕೇವಲ ಕಿಟ್ಟಿ ಪಾರ್ಟಿಗಳಿಗೆ ಮಾತ್ರ ಸೀಮಿತವಾಗಿ ಮಾಡಿಕೊಂಡು ತಮ್ಮ ಸಮಯವನ್ನ ಕಳೀತಾ ಇರ್ತಾರೆ ಅಲ್ಲಿ. ಮತ್ತೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಎಲ್ಲಾ ಮಹಿಳಾ ಮಂಡಳಿಗಳು ಆಧ್ಯಾತ್ಮದತ್ತ ಒಲವನ್ನ ಹೆಚ್ಚಿಗೆ ತೋರಿಸ್ತಾ ಇದೆ. ಅಂದ್ರೆ ಲಲಿತಾ ಸಹಸ್ರನಾಮವನ್ನ ಪಠಣ ಮಾಡೋದು, ದೇವರ ಬಗ್ಗೆ ಒಲವನ್ನ ಜಾಸ್ತಿ ತೋರಿಸ್ತಾ ಇದ್ದಾರೆ. ಅಂದ್ರೆ ತಮ್ಗೆ ಈ ಒಂದು ಲಲಿತಾ ಸಹಸ್ರನಾಮವನ್ನ ಒಂದು ಗಿನ್ನಿಸ್ ರೆಕಾರ್ಡ್ ಬುಕ್ ಅಲ್ಲಿ ಸೇರಿಸಬೇಕು ಅಂತ, ಹೇಗೆ ಅದು ಹೇಗೆ ಪ್ರೇರಣೆ ನಿಮ್ಗೆ ಅಂತ?
1: ಈ ವರ್ಷ ಅವ್ರ ಅಂಟಿ ಅವರಿಬ್ರು ಏನಂದ್ರು, ಈ ವರ್ಷದ ಒಂದು ಅವಧಿಗೆ ನೀನ ಪ್ರೆಸಿಡೆಂಟ್ ಆಗು, ಇದನ್ನ ನಡ್ಸ್ಕೊಂಡು ಹೋಗು, ಒಂದ್ ವರ್ಷ ಇಷ್ಟ ದಿನ ಹಂಗ ಸದಸ್ಯ ಆಗಿ ಬರ್ತೀವಿ ಹೋಗ್ತಿ, ಒಂದ್ಸಲ ಜವಾಬ್ದಾರಿ ಹೊತ್ತು ಮಾಡು ಅಂತ ಹೇಳಿದ್ರು. ಅವ್ರ ಒತ್ತಾಯದ ಮೇರೆಗೆ ನಾ ಈ ವರ್ಷದ ಪ್ರೆಸಿಡೆಂಟ್ ಸೇರಿ ಒಪ್ಕೊಂಡೆ. ನನ್ನ ಕಮಿಟಿ ಒಳಗೆ 8 ಜನ ಇದ್ದಾರೆ. ಅವಾಗ ನಂಗೆ ಏನ್ ಅನಿಸ್ತು, ಮಹಿಳಾ ಮಂಡಳಕ್ಕೆ ಬಂದವ ಡಾನ್ಸ್ ಮಾಡೋದು, ಕಿಟ್ಟಿ ಪಾರ್ಟಿ ಮಾಡೋದು, ನಗೋದು, ಜಾಸ್ತಿ ಎಲ್ಲ ಓಕೆ, ಅದು ಒಂದು ಲೆವೆಲ್ ಒಳಗೆ ನಮ್ದು ಸ್ಟ್ರೆಸ್ ಕಡಿಮೆ ಆಗ್ತದೆ. ಆದ್ರೆ ಒಬ್ಬೊಬ್ಬರ ಮಾಡ್ಬೇಕಂತ ಒಂದು ದೊಡ್ಡ ಸಾಧನೆ ಮಾಡ್ಬೇಕಂದ್ರೆ ಒಂದು ಸಂಘ ಇರಬೇಕು, ಹಿಂದೆ ಒಂದು ಶಕ್ತಿ ಇರಬೇಕು. ಆ ಶಕ್ತಿ ನಂಗೆ ಅದು 33ನೇ ವರ್ಷದ ಆನಿವರ್ಸರಿ ಅಂತ ಅಂದ್ಮೇಲೆ ನನ್ನ ತಲೆಯಾಗ ಒಮ್ಮೆ ಫ್ಲಾಶ್ ಆತು, 3 ಕೋಟಿ ದೇವರು, 33 ದೇವರು ಈ ತರ ಹೇಳ್ತಿರ್ತಾರಲ್ಲ ನಮ್ಮ ಹಿಂದೂ ಧರ್ಮದೊಳಗ, ಅದಕ್ಕೆ ಇದು ಹೆಂಗೂ 33 ವರ್ಷದ ಅದ. ಆ ಟೈಮಿಗೆ ದೇವರು ನನಗೆ ಇಲ್ಲಿ ಪ್ರೆಸಿಡೆನ್ಸಿ ಮಾಡಿದಾನ, ಅದಕ್ಕೆ ನಾ ಹೆಂಗಾರ ಮಾಡಿ ಇಲ್ಲಿ ಒಂದು ಏನಾರ ಒಂದು ಸಾಧನೆ ಮಾಡಬೇಕು, ದೇವಿದ ಏನಾರ ಒಂದು ಸೇವಾ ಮಾಡಬೇಕು ಅನ್ಕೊಂಡು ಎಲ್ಲ ಮಹಿಳಾ ಮಂಡಳದವ್ರಿಗೆ ಭೇಟಿ ಆದ್ನಿ, ಹಿಂಗ್ ಮಾಡೋದ ಇದ ಏನದ ಅಂತ. ಎಲ್ಲಾರ ಕಡೆಯಿಂದ ಚಲೋ ರೆಸ್ಪಾನ್ಸ್ ಬಂತು, ಏನೋ ಒಂದು ದೇವಿ ಪ್ರೇರಣೆ ಮಾಡಿದ್ವಿ. 3,000 ಜನ ಕೂಡಿಸಿದೀವಿ, 3 ವರ್ಲ್ಡ್ ರೆಕಾರ್ಡ್ ಮಾಡಿದೀವಿ.
0: ಮೇಡಮ್, ಇವಾಗ ತಮ್ಮ ಒಂದು ಇನ್ನು ಮಹತ್ ಕಾರ್ಯಕ್ಕೆ ತಮ್ಮ ಒಂದು ಕಾರ್ಯಕರ್ತೆಯರ, ತಮ್ಮ ಒಂದು ಮಹಿಳಾ ಮಂಡಳದಲ್ಲಿರುವಂತ ಉಳಿದ ಸದಸ್ಯರ ಸಹಕಾರ ಯಾವ ರೀತಿ ಇತ್ತು?
1: ಶಾರದಾ ಪಾಟೀಲ್ ಅಂತ ನನ್ನ ಫ್ರೆಂಡ್ ಇದ್ದಾರ ಮಹಿಳಾ ಮಂಡಳದೊಳಗ. ಅವರು ಇದ ಮನೆಯೊಳಗ ಕೂತ, ಜಾಸ್ತಿ ಹೊರಗ್ ಬರ್ಲಿಕ್ಕೆ ಅವ್ರಿಗೆ ಆಗಂಗಿಲ್ಲ, ಮನೆಯೊಳಗಿನ ಪ್ರಾಬ್ಲಮ್ ಇದು ಅಂತ. ಮನೆಯೊಳಗ ಕುಂತ ಇಷ್ಟು ಸಪೋರ್ಟ್ ಮಾಡಿದ್ರಲ್ಲ, ಪ್ರತಿಯೊಂದು ವರ್ಕ್ ಆಫೀಸ್ ವರ್ಕ್ ಇರ್ಲಿ, ಯಾಕಂದ್ರೆ ಪ್ರತಿಯೊಂದಕ್ಕೆಲ್ಲ ಪರ್ಮಿಷನ್ ತಗೊಳ್ದಿತ್ತು. ಫಸ್ಟ್ ಟೈಮ್ ನಾವು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದು, ನಮಗೆ ಗೊತ್ತಿರಲಿಲ್ಲ ಡಿಸಿ ಆಫೀಸ್ ಎಲ್ಲಿ ಐತಂದು ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಎಲ್ಲಿ ಐತಂದು ಗೊತ್ತಿಲ್ಲ, ಅಂತಲ್ಲೆಲ್ಲ ನಾವು ಅಡ್ಡಾಡಿದ್ವಿ. ಕಾರ್ಪೊರೇಷನ್ ಗೊತ್ತಿಲ್ಲ, ಅಲ್ಲೆಲ್ಲ ಹೋಗಿ ಅದೆಲ್ಲ ಪರ್ಮಿಷನ್ ತಗೊಳ್ದು ಅರ್ಜಿ ಬರೆಯೋದು ಗೊತ್ತಿರಲಿಲ್ಲ. ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಮಾಡೋದಿತ್ತು ಒಂದ್ ನಗಿ ವಿಷಯ ಅಂದ್ರೆ, ಆ ವರ್ಲ್ಡ್ ರೆಕಾರ್ಡ್ದವ್ರಿಗೆ ಫೋನ್ ಮಾಡಿದೀವಿ, ನಾವು ಹಿಂಗ್ ಮಾಡ್ಬೇಕಂತ ಮಾಡೀವಿ ಅಂತ. ಅವ್ರಿಗೆ ಒಂದು ಅರ್ಜಿ ಬರೆದು ಕೊಡು ಅಂದ್ರು, ನಮ್ಗಿಬ್ಬರಿಗೂ ಅದನ್ನ ಅರ್ಜಿ ಬರೆದು ಕೊಡಕ್ ಬರ್ಲಿಲ್ಲ. ಆಮೇಲೆ ಅವ್ರು ಏನಂದ್ರು, ನಿಮ್ಗೊಂದು ಅರ್ಜಿ ಬರೆಯಕ್ ಬರಂಗಿಲ್ಲ, ನೀವೇನು ವರ್ಲ್ಡ್ ರೆಕಾರ್ಡ್ ಮಾಡ್ತೀರಂತ. ಇಲ್ಲ ರೀ, ನಾವು ಮಾಡಿ ತೋರಿಸ್ತೀವಿ ಅದನ್ನ ವರ್ಲ್ಡ್ ರೆಕಾರ್ಡ್ ಅಂದ್ರೆ ಅರ್ಜಿ ಬರಿಬೋದು, ಆದ್ರೆ ಯಾವ ತರ ಏನಂತ ಬರಿಬೇಕು, ವರ್ಲ್ಡ್ ರೆಕಾರ್ಡ್ ಮಾಡತ್ತೇವೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ, 3,000 ಜನ ಕೂಡ್ತೇವೆ ಅಂತ ಕಾನ್ಫಿಡೆನ್ಸ್ ಇಲ್ಲ. ಫಸ್ಟ್ ಟೈಮ್ ಅಲ್ಲ, ಸಣ್ಣ ಮಹಿಳಾ ಮಂಡಳ 150 ಜನ ಮೆಂಬರ್ ಅದೇವಿ, 3,000 ಜನ ಕೂಡಿಸೋದು, ಅವ್ರಿಗೆಲ್ಲ ಜಗ ಮಾಡೋದು, ಅದೆಲ್ಲ ಬಹಳ ಟಾಸ್ಕ್, ದೊಡ್ಡ ಟಾಸ್ಕ್ ಇತ್ತು. ಅದಕ್ಕೆ ಆದ್ರೂ ಮಾಡೇ ತೋರಿಸ್ತೇವೆ ಅಂತ ಅದನ್ನೆಲ್ಲ ಕಲ್ತೀವಿ, ಮಾಡ್ಲಿಕ್ಕೆ ಕಲ್ತೀವಿ. ಡಿ ಸಿ ಅವ್ರು ದೊಡ್ಡವ್ರು ದೊಡ್ಡ ದೊಡ್ಡ ಬಂದೀವಿ, ಆಫೀಸರ್ಗಳ ಮುಂದೆ ಹೋಗಿ ಮಾತಾಡೋದು ಕಲ್ತೀವಿ, ಪೊಲೀಸ್ ಸ್ಟೇಷನ್ ಧೈರ್ಯಲ್ಲಿ ಹೋಗಿ ಅರ್ಜಿ ಕೊಟ್ಟು ಬಂದೀವಿ, ಮತ್ತು ಅದು ಲೌಡೇಲದ ಗ್ರೌಂಡ್ ತಗೊಂಡಿವಿ, ಅದು ಒಟ್ಟು ಸಾಧಿಸಿದೀವಿ ಎಲ್ಲರೂ ಕೂಡ. ಅಲ್ಲಿ ಇವರು ರಾಜೇಶ್ವರಿ ಹಿರೇಮಠ್ ಅಂತ ಅವ್ರು ನೆನೆಸ್ಬೇಕು, ಆ ಟೈಮ್ನಾಗ ಭಾಳ ಅವರು ಸಹಕಾರ ಮಾಡಿದ್ರು. ಸುನೀತಾ ಆಂಟಿ ಅಂತೂ ಹಗಲಿ ರಾತ್ರಿ ನನ್ನ ಬೆನ್ನ ಹಿಂದಿಗೆ, ಒಂದ್ಸಲ ಏನೋ ಬೈದ್ನಿ ಅವ್ರಿಗೆ 7 ಗಂಟೆಗೆ ಫೋನ್ ಹಚ್ಚಿ, ಏನ್ರಿ ಆಂಟಿ ನೀವು ಮುಂದೆ ಬಂದ್ರನ್ನ ಕೆಲಸ ಆಗೋದು, ಇಲ್ಲಾದ್ರೆ ಆಗಂಗಿಲ್ಲ ನೋಡ್ರಿ ಅಂತ. ಅವತ್ ಬಂದ್ ಎಲ್ಲಾರ್ಗು ಫೈರ್ ಮಾಡಿದ್ರು, ಬೆಳಿಗ್ಗೆ 7 ಗಂಟೆಗೆ ಬಂದ.

0: ಅವತ್ತಿಂದ ಎಲ್ಲ ಆಕ್ಟಿವಿಟಿ ಸ್ಟಾರ್ಟ್ ಆಯ್ತು. ಒಂದು ತಿಂಗಳ ನಾವು ಮನೇನ ಮರ್ತು ಬಿಟ್ಟಿದ್ವಿ. ಬೆಳಿಗ್ಗೆ 9:30 ಬಂದಿವಿ ಅಂದ್ರೆ ರಾತ್ರಿನೂ ಹೋಗೋದು. ಯಾರ್ಯಾರು ಫ್ರೆಂಡ್ಸ್ ಊಟ ಕಟ್ಕೊಂಡು ಬಂದು ಕೊಡೋರು ನಮಗ, ಇಲ್ಲೇ ಅದಾರ ಸಂಜೆ ಮಠ ಅಂತ. ಹಿಂಗಾಗಿ ಎಲ್ಲಾರ್ದು, ಯಾಕಂದ್ರೆ ಎಲ್ಲಾರ್ದು ಹೆಸರು ದುಡ್ಡಿನ ಪ್ರಾಬ್ಲಮ್, 10-12 lakh rupees ಖರ್ಚು, ಅದ ದುಡ್ಡಿನ ಪ್ರಾಬ್ಲಮ್ ಇತ್ತು. ಎಲ್ಲಾರು 100 rupees ಕೊಡ್ಲಿಕ್ಕೆ ಜನ ಹಿಂದೆ ಮುಂದೆ ನೋಡ್ತಾರ. ಅಂತ ಟೈಮ್ನಾಗ ನಾವು 12 lakh rupees ಕೂಡಿಸಿ ಅದು ಫಂಕ್ಷನ್ ಮಾಡೋದಿದೆ. ಅದಕ್ಕೆ ಅದೆಲ್ಲ ದೊಡ್ಡ ಟಾಸ್ಕ್ ಆಗಿತ್ತು. ಅದಕ್ಕೆ ರವಿ ಪಾಟೀಲ್ ಸರು, ಹಿಂಗೆ ಯಾರು ಮುರುಗೇಂದ್ರ ಪಾಟೀಲ್ ಅನ್ನೋ ಸರು, ಅವರು ಎಲ್ಲರ ಕಡೆ ಭೇಟಿಯಾಗಿ, ಮತ್ತು ಒಬ್ಬರು ನನ್ನ ಫ್ರೆಂಡ್ ಭಾಗ್ಯ ಅಂತ, ಅವಳಿಗೆ ಹೋಗಿ ಹೇಳಿದ ಕೂಡೇ ಅವಳು ಒಂದು ನಮ್ಮ ಭಾಗ ಮಿಸ್ಟರ್ ಕರ್ಕೊಂಡು ಬಂದು ಎಲ್ಲ ಹೆಲ್ಪ್ ಮಾಡಿದ್ಲು. ಅವಳ ಅಸೋಸಿಯೇಷನ್ ಒಳಗೇ ನಾವು ಈ ಪ್ರೋಗ್ರಾಮ್ ನಡೆಸ್ಕೊಂಡಿವಿ.
1: ಅಂದ್ರೆ ಸಾಧಿಸುವ ಛಲ ಅನ್ನೋದು ನಮ್ಗಿದ್ರೆ ಅದನ್ನ ಯಾವುದೇ ಕಾರ್ಯ ಆಗ್ಲಿ ಅದನ್ನ ಸಾಧಿಸಬಹುದು ಅಂತ ತಾವು ಪ್ರೂಫ್ ಮಾಡಿ ತೋರಿಸಿದ್ರಿ. ಮೇಡಮ್, ಇವಾಗ ತಮಗೆ ಯಾವ್ಯಾವ ಒಂದು ದಾಖಲೆಗಳು ಯಾವ್ಯಾವ್ದೆಲ್ಲ ಆಯ್ತು ಅಂತ?
0: ಇದು ಗ್ಲೋಬಲ್ ರೆಕಾರ್ಡ್ಸ್ ಅಂಡ್ ರಿಸರ್ಚ್ ಫೌಂಡೇಶನ್ ಅವರಿಂದ. ನಮ್ಮದು ರೆಕಾರ್ಡ್ ಹೆಸರು ಮೋಸ್ಟ್ ವುಮನ್ ರಿಸೈಟಿಂಗ್ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಸೈಮಲ್ಟೇನಿಯಸ್ಲಿ ಅಂತ. ನಾವು 3 ವರ್ಲ್ಡ್ ರೆಕಾರ್ಡ್ ಮಾಡಿದೀವಿ. ವರ್ಲ್ಡ್ ರೆಕಾರ್ಡ್ ಅಂದ್ಕೊಳ್ಳಿ, ಎಲ್ಲರಿಗೂ ಗಿನ್ನಿಸ್ ರೆಕಾರ್ಡ್ ಅಂತ ಅನಿಸ್ತದ. ಆ ಗಿನ್ನಿಸ್ ರೆಕಾರ್ಡ್ ಏನಿದೆ, ಫೀಸ್ ಜಾಸ್ತಿ ಇದೆ. ಅಪಾಯಿಂಟ್ಮೆಂಟ್ ಸಿಗ್ಲಿಕ್ಕೆ ಒಂದೊಂದು ವರ್ಷ ಕಾಯ್ಬೇಕು. ಅದು ನಮ್ದು ಹೆಂಗ್ ತಲೆಯಾಗ, 1 ವರ್ಷದ ಪ್ರೋಗ್ರಾಮ್ ನಂದ, ಆ 1 ವರ್ಷದೊಳಗನ್ನ ಒಂದ್ ತಿಂಗಳಿಗೆ 2 ತಿಂಗಳು ಕೆಲಸ ಮಾಡಬೇಕು, ಅದೆಲ್ಲ ಆಗುದಿಲ್ಲ ಅಂತ ಏಷ್ಯಾ ಪೆಸಿಫಿಕ್ ಅವ್ರಿಗೆ, ಮತ್ತು ವುಮನ್ಸ್ ರೆಕಾರ್ಡ್ಸ್ ಅಂಡ್ ಎಕ್ಸ್ಟ್ರೀಮ್ ರೆಕಾರ್ಡ್ಸ್ ಅಂತ 3 ವರ್ಲ್ಡ್ ರೆಕಾರ್ಡ್ಗಳವು. ಆ ಸಂಸ್ಥಾದವ್ರು ಬಂದರು, ನಮ್ದು ವರ್ಲ್ಡ್ ರೆಕಾರ್ಡ್ ಎಲ್ಲ ರೆಕಾರ್ಡಿಂಗ್ ಮಾಡಿದ್ರು. ಅದು ರೆಕಾರ್ಡ್ 2700 ಏನೋ ಇತ್ತು ಅವ್ರದ್ದು ಮೊದಲಿಂದ ರೆಕಾರ್ಡ್, ಅದು 3000 ಆಯ್ತು.
1: ಅಂದ್ರೆ ಆ 3000 ಮಹಿಳೆಯರು ಬಂದಿದ್ರಲ್ಲ, ಅವ್ರ ಸಹಕಾರ ತಮಗೆ ಅಷ್ಟೇ ಮುಖ್ಯವಾಯ್ತು ಅನ್ಸುತ್ತೆ.
0: ಪ್ರತಿಯೊಂದು ಇನ್ನೂ ಒಂದು 200-300 ಜನ ಲೇಟ್ ಆಗಿ ಬಂದ್ರು, ಅವ್ರು ವಾಪಸ್ ಹೋದ್ರು. ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿತ್ತು, ಅವರು ಒಳಗೆ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ. ಆದ್ರೆ ಅವರು ಇಷ್ಟು ಪ್ರತಿಯೊಬ್ಬರು ನನಗ ಲಲಿತೆ ರೂಪ, ಯಾರು ಬಂದಿದ್ರಲ್ಲ ಅವತ್ತ ಅವರೆಲ್ಲ ಪ್ರತಿಯೊಬ್ಬರು ನನಗ ಲಲಿತೆ ರೂಪದಾಗ ಕಾಣಿಸ್ತಾರ. ಅವರು ಭಾರತಿ ತಗಾರಿ ಅನ್ನೋರು, ಪೂಜಾ ನಾಯ್ಕ ಅಂತ, ಸರಸ್ವತಿ ಭಟ್ ಅಂತ, ಇವರು ಮಹಿಳಾ ಮಂಡಳದ ಗೀತಾ ಹೆಗಡೆ ಅಂತ, ಬಹಳ ಜನ ಅದಾರ. ಇವ್ರ ಹೆಸರು ಹೇಳಿ ಬಿಡ್ಲಿ ಅಂತ ಹಂಗಾಗ್ತದ, ಬಹಳ ಜನ ಹೆಲ್ಪ್ ಮಾಡಿದ್ದಾರೆ ಇದ್ರೊಳಗೆ. ಅವರೆಲ್ಲ ತಮ್ಮ ತಮ್ಮ ಗ್ರೂಪ್ಗಳಿಗೆ ಕರ್ಕೊಂಡು ಬಂದ್ರು. ನಾವು ಎಲ್ಲ ಕಡೆ ಹೋಗಿ ಗೊತ್ತಿಲ್ಲದವ್ರಿಗೆಲ್ಲ ಲಲಿತಾ ಸಹಸ್ರನಾಮ ಕಲಿಸಿದೀವಿ ಗುಡಿಗಳಿಗೆಲ್ಲ ಹೋಗಿ, ಮತ್ತು ಅವ್ರಿಗೆಲ್ಲ ಕಲಿಸಿ ಅವ್ರ ಪರ್ಫೆಕ್ಟ್ ಮಾಡಿಸಿ, ಅವತ್ತು ಎಲ್ಲರೂ ಒಂದು ಯೆಲ್ಲೋ ಕಲರ್ ಸಾಡಿ, ದೇವಿಗೆ ಯೆಲ್ಲೋ ಕಲರ್ ಪ್ರೀತಿ ಅಂತ ಯೆಲ್ಲೋ ಕಲರ್ ಸಾಡಿ ಉಟ್ಕೊಂಡು ಮಾಡಿದೀವಿ. ಒಬ್ರು ಕೃಷ್ಣ ಭಟ್ ಅಂತ ಹೇಳಿ ಒಬ್ರು ಸರ್, ಅವರು ಎಲ್ಲರಿಗೂ ಬಿಸಿಲಾಗಿ ಕೂಡ್ತಾರವ ಅಂಥೇಳಿ ಅವರೆಲ್ಲರಿಗೂ ಕ್ಯಾಪ್ ಒಂದು ವ್ಯವಸ್ಥೆ ಮಾಡಿದರು. ಎಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಮನೆಗೆ ಪ್ರಸಾದ ವೈದ್ಯ ಅಂತ ಉಂಡಿ, ಒಂದು ಮನೆಯಾಗನ್ನ ನಮ್ಮ ಮನೆಯೊಳಗೆ ಎಲ್ಲರೂ ದುಡ್ಡು ಹಾಕಿ ಅದು ಉಂಡಿ ಕಟ್ಟಿದೀವಿ, 3000 ಉಂಡಿ ಕಟ್ಟಿದೀವಿ. ಮತ್ತು ಒಬ್ರು ಶೋಭಾ ಅಂತ, ಶೋಭಾ ಮಲ್ಲೂರ್ ಅಂತ, ಅವರು ತೆಂಗಿನಕಾಯಿದ ಸೇವಾ ಮಾಡಿದ್ರು. ಲಲಿತಾ ಹೂಗಾರಂತ, ಅವ್ರು ಭಟ್ಲ ಎಲ್ಲ ತಂದು ಕೊಟ್ರು. ಹಿಂಗ ಪ್ರತಿಯೊಬ್ರು ಇದಿಲ್ಲ ಅನ್ನೋ ಯಾವುದು ಕೊರತೆ ಆಗ್ಲಿಲ್ಲ. ದೇವಿದ ಮಮ್ಮಿ ನಾವು ಅನ್ಕೊಂಡಿವಿ, ಸ್ಟಾರ್ಟ್ ಮಾಡಿದೀವಿ, ಯಾವುದು ಕೊರತೆ ಆಗ್ಲಿಲ್ಲ. ಇನ್ನು ಹೆಚ್ಚಿಗೆ ಆಯ್ತು ಹೊರತಾಗಿ ಯಾವುದು ಕೊರತೆ ಆಗಿಲ್ಲ. ಆ ತರ ಪ್ರೋಗ್ರಾಮ್ ಆಯ್ತು.
1: ಮೇಡಮ್, ಈಗ ಸಂಘದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ ಅಷ್ಟೇ, ಇದ್ರ ಜೊತೆಗೆ ನಮ್ಗೇನಾಗುತ್ತೆ, ಪರಿವಾರದ ಸಹಕಾರನು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗ ತಮ್ಮ ಪರಿವಾರದವರು ತಮಗೆ ಯಾವ ರೀತಿ ಸಹಕಾರವನ್ನ ನೀಡ್ತಾರೆ?
0: ನಮ್ಮ ಮನೆಯವರು ಫ್ರೆಂಡ್ ಇದ್ದಂಗಿದ್ದಾರ, ನಾನು ಅವರು ಫ್ರೆಂಡ್ಸ್ ಗತೆನ ಇರೋದು. ನಾ ಏನು ಮಾಡ್ತೇನಂದ್ರು ನನಗೆ ಅವರು ಹಾ ಮಾಡ ಅಂಥೇಳಿ ಎದ್ದಕ್ಕೂ ಸಹಕಾರ ಕೊಡ್ತಾರೆ. ಮೇನ್ ಅಂದ್ರೆ ಮನೆ ಬಿಟ್ಟು ಬಂದಿವಿ ಅಂದ್ರೆ ಮನೆಯಾಗ ಬೇರೆದವ್ರು ಹತ್ರ ಬೈತಾರ, ಮುಂಜಾನಿಂದ ಸಂಜೆ ಮಟ ಯಾಕೆ ಹೋಗ್ತಿರ್ತಿ ಅಂತ. ಇವರು ನಗ್ತಿರ್ತಾರ, ಆಕಳು ಬಂತು ಹೊತ್ತು ಮುನಿಗೆ ಅಂತೇ ಚಾಸ್ತಿ ಮಾಡಿ ನಗ್ತಿರ್ತಾರ. ಆದ್ರೆ ನಾ ಅದನ್ನ ಒಂದು ಹೆಮ್ಮೆ ಅಂತ ತಿಳ್ಕೊಂತೇನೆ, ಯಾಕಂದ್ರೆ ನನ್ನ ಗಂಡನ ಆಕಳಿಗೆ ಹೋಲ್ಸಾತಾರ. ಅದು ದೇವಾನು ದೇವತೆಗಳು ಆಕಳದಾಗ ಅದಾರ ನನ್ನೊಳಗು, ಹಾ ನನ್ನೊಳಗೂ ಆ ದೇವತೆಗಳನ್ನು ನೋಡೇನ ನನ್ನ ಗಂಡ ನನಗೆ ಆಕಳ ಅಂತಾರಂತ ಖುಷಿ ಪಡ್ತೀನಿ. ಹಂಗ ಗಂಡ ಮಕ್ಕಳು ಎಲ್ಲದಕ್ಕೂ ನಂಗೆ ಸಹಕಾರ ಕೊಡ್ತಾರ, ಹಿಂಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು.
1: ಮೇಡಮ್, ಈಗ ತಮಗೆ ಸಹಕಾರ ನೀಡಿದಂತಹ ತಮ್ಮ ಮಂಡಳದ ಸದಸ್ಯರಿಗಾಗಿರ್ಬೋದು, ತಮ್ಮ ಯಜಮಾನರಿಗೆ, ತಮ್ಮ ಮಕ್ಕಳಿಗಾಗಿ ಒಂದು ಹಾಡು ಅಂದ್ರೆ ಯಾವ ಹಾಡನ್ನ ಒಂದು ಡೆಡಿಕೇಟ್ ಮಾಡ್ತೀರಾ?
0: ಹಾಡು ಬಾತ್ರೂಮ್ ಸಿಂಗರು ಅಷ್ಟ ಪರ್ಫೆಕ್ಟ್ ಇಲ್ಲ, ಆದ್ರೆ ಎಲ್ಲರಿಗೂ ಹಾಡು ಅನ್ನೋದಕ್ಕಿಂತ ನನ್ನ ಆತ್ಮದಿಂದ ನಾ ಎಲ್ಲರಿಗೂ ಧನ್ಯವಾದಗಳನ್ನ ಇಷ್ಟಪಡ್ತೀನಿ, ಧನ್ಯವಾದಗಳನ್ನ ಹೇಳಿಕ್ಕೆ. ಯಾಕಂದ್ರೆ ಹಾಡೊಳಗೆ ಹೆಚ್ಚು ಕಡಿಮೆ ಆದ್ರೆ ನನ್ನ ಪ್ರೀತಿ ಒಳಗೂ ಹೆಚ್ಚು ಕಡಿಮೆ ಆಗ್ಬೋದು. ಎಲ್ಲರಿಗೂ ಧನ್ಯವಾದಗಳು, ತುಂಬಾ ಧನ್ಯವಾದಗಳು.

0: ಮೇಡಮ್, ಈಗ ತಾವು ಕಳೆದ ಒಂದು 33 ವರ್ಷಗಳಿಂದ ಈ ಒಂದು ಮಹಿಳಾ ಮಂಡಳವನ್ನ ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ಸೇರಿ ಈ ಒಂದು ಮಹಿಳಾ ಮಂಡಳವನ್ನ ಮುನ್ನಡ್ಸ್ಕೊಂಡು ಬರ್ತಾ ಇದ್ದೀರಾ. ಆಧ್ಯಾತ್ಮಿಕವಾಗಿ ಇಷ್ಟೊಂದು ಮುನ್ನಡೀತಾ ಇದೆಯಲ್ಲ ಈ ಒಂದು ಮಹಿಳಾ ಮಂಡಳ, ಇನ್ನು ಮುಂದಿನ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದೆ?
1: ಈಗ ಮಹಿಳಾ ಮಂಡಳ ವತಿಯಿಂದ ನಾವು ರುದ್ರ ಓದ್ಲಿಕ್ಕೆ, ರುದ್ರ ಪಠನ ಮಾಡಲಿಕ್ಕೆ ಒಂದು 50 ಜನ ರೆಡಿ ಇದ್ದಾರೆ. ಒಬ್ಬರು ಶ್ರೀಕಾಂತ ಸ್ವಾಮಿ ಅಂತ ನಮ್ಮ ಗುರುಗಳು, ಅವರು ಬಂದು ಈಗ ಮಹಿಳಾ ಮಂಡಳದೊಳಗೆ 50 ಜನರಿಗೆ ರುದ್ರ ಕಲಿಸ್ಲಿಕ್ಕೆ, ರುದ್ರ ಪಠನ ಕಲಿಸ್ತಿದ್ದಾರೆ. ಅದು ಒಂದು ಸಾಧನೆ. ಮಂತ್ರಗಳು ಬಾಯಿಯೊಳಗೆ ಬರ್ಬೇಕಂದ್ರೂ ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರ ಒಂದು ವ್ಯಕ್ತಿತ್ವದೊಳಗೆ ಸ್ವಲ್ಪನಾದರೂ ಆಧ್ಯಾತ್ಮಿಕತೆ ಇದ್ರೆ ಮಾತ್ರ ಅದು ಬಾಯಲ್ಲಿ ಹೊಳತೈತಿ. ಹಂಗೆ ಅದು 50 ಜನ ಈಗ ಸದ್ಯ ಕಲಿತಾ ಇದ್ದಾರೆ. ಅದು ಕಲಿತ ಮೇಲೆ ನಾವು ಅಲ್ಲಿ ಒಂದು ಹೋಮ ಮಾಡ್ತೀವಿ. ಆ ಹೋಮ ಮಾಡೋದು ಪದ್ಧತಿ ಏನದ ಅದನ್ನು ಕಲಿಸ್ಕೊಡ್ತೇನೆ ಅಂದಿದ್ದಾರೆ ಅವರು. ನಮ್ಮ ಕಡೆ ರುದ್ರಾಭಿಷೇಕ ಮಾಡೋದು ಪದ್ಧತಿನೂ ನಮ್ಮ ಕಡೆಯಿಂದನ ಕಲಿಸಿ ನಮ್ಮ ಕಡೆಯಿಂದನ ಮಾಡಿಸೋರಿದ್ದಾರೆ.
0: ಅದನ್ನು
1: ಮಹಿಳೆಯರಿಂದ ನಾವು ಅದು ಮಾಡ್ತಾ ಇದ್ದೀವಿ. ಆಮೇಲೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಭಾಳ ಮುಂದುವರೆದ. ನಮ್ಮ ಮಕ್ಕಳಂತೂ ಮುಂಜಾನಿಂದ ಸಂಜೆ ಮಟ್ಟ ಸೋಷಿಯಲ್ ಮೀಡಿಯಾದಾಗ ಇರ್ತಾರೆ. ನಾವು ಅಂಟಿವ್ ವಯಸ್ಸಾಗತ್ತಾವಂತ ನಾವರ ಯಾಕೆ ಬಿಡೋದು, ನಾವು ಒಂದು ಮೊಬೈಲ್ ಹಿಡಿಯೋನು, ನಾವು ಸೋಷಿಯಲ್ ಮೀಡಿಯಾಕ್ಕೆ ಹೋಗೋನು ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಅಂತ ಒಂದು ಶುರು ಮಾಡ್ತೀವಿ.

0: ಕೊಂಡಿವಿ ಮಹಿಳಾ ಮಂಡಳ ವತಿಯಿಂದ. ಅಲ್ಲಿ ನಾವು ಏನೇನ್ ಕಾರ್ಯಕ್ರಮ ಮಾಡಿರ್ತೇವಿ ಅದೆಲ್ಲ ಹಾಕಾಗತ್ತೇವಿ. ವಚನ ನಾವು ಲಿಂಗಾಯತ ಧರ್ಮದೊಳಗ ಬಸವಣ್ಣವ್ರದ್ದು ವಚನದ ಬಗ್ಗೆ ಬಹಳ ಒಂದು ಪ್ರಭಾವ ಇದೆ. ನಾವು ಅದರದ್ದು ದೇವ ಬಸವಣ್ಣವ್ರದ್ದು ಒಂದು ಇದಾಗ್ಲಿ ಸೇವಾ ಆಗ್ಲಿ ಅನ್ಕೊಂಡು ಎಲ್ಲಾ ವಚನಗಳನ್ನ ಎಲ್ಲಾರ ಕಡೆಯಿಂದ ನಮ್ಮ ಮಹಿಳಾ ಮಂಡಳ ಅಷ್ಟೇ ಅಲ್ಲದ ನಮ್ಮ ಸುತ್ತಮುತ್ತಿದ್ದ ಎಲ್ಲಾ ಹೆಣ್ಮಕ್ಳ ಕಡೆಯಿಂದ ಅದನ್ನು ವಚನ ಹೇಳಸಾಕ ಶುರು ಮಾಡಿದ್ದೀವಿ. ವಚನ ಝರಿ ಅಂತ ಅದಕ್ಕೆ ಹೆಸರಿಟ್ಟಿದ್ದೇವೆ. ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ವಚನ ಹೇಳಿಸಿ ಅದನ್ನು ಯೂಟ್ಯೂಬ್ನಲ್ಲಿ ಹಾಕ್ತಾ ಇದ್ದೀವಿ. ಈಗ ಕಾರ್ಯಕ್ರಮ ಈಗ ಲಲಿತಾ ಸಹಸ್ರನಾಮದ ಹಾಕಿದೀವಿ ಸ್ವಲ್ಪ. ಇನ್ಮೇಲಿಂದ ನೆಕ್ಸ್ಟ್ ವೀಕ್ದಿಂದ ವಚನ ಝರಿ ಕಾರ್ಯಕ್ರಮ ಬರ್ತದ. ಅದನ್ನು ಪ್ರತಿಯೊಬ್ಬರದೂ ವಿಡಿಯೋ ಮಾಡಿ ಅದು ರೆಕಾರ್ಡಿಂಗ್ ಮಾಡಿ ಹಾಕ್ತಾ ಇದ್ದೆ ಹಾಕುವ ಒಂದು ಪ್ಲಾನ್ ಮಾಡಿದ್ದೀವಿ. ಇದಲ್ದ ನಮ್ಮ ಮಹಿಳಾ ಮಂಡಳ ವತಿಯಿಂದ ಯೋಗ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮತ್ತು ಪರಿಸರ ದಿನಾಚರಣೆ ಮಾಡಿದ್ದೀವಿ. L&T ಕಂಪ್ನಿದವರು ನಮ್ಮ ಈ ಲಲಿತಾ ಸಹಸ್ರನಾಮ ಮಾಡಿದ್ಮೇಲೆ ಬಹಳ ಜನರಿಗೆ ನಮ್ಮ ಮಹಿಳಾ ಮಂಡಳನೂ ಐತಿ ಆಕ್ಟಿವ್ ಐತಿ ಅಂತ ತಿಳ್ಕೊಂಡು ಬಹಳ ಜನ ಫೋನ್ ಮಾಡ್ತಿರ್ತಾರೆ ನಮ್ಮ ಸಹಯೋಗದಾಗ ಮಾಡ್ರಿ ನಮ್ಮ ಜೋಡಿ ಮಾಡ್ರಿ ಪ್ರೋಗ್ರಾಮ ಅಂತ. ಅವ್ರು L&T ಅವ್ರು ಬಂದು ನಮಗೆ ಕೇಳಿ ಎರಡು ಪ್ರೋಗ್ರಾಮ್ ಮಾಡಿದ್ರು ಅವ್ರು ನಮ್ಮ ಜೋಡಿ, ಒಂದು ಯೋಗ ಕಾರ್ಯಕ್ರಮ ಒಂದು ಪರಿಸರಕ್ಕೆ. ಅವರೇ ಎಲ್ಲ ಗಿಡಗಳದ್ದು ಎಲ್ಲ ತಗೊಂಡು ಬಂದಿದ್ರು. ನಾವೆಲ್ಲರೂ ಹೋಗಿ ಅದನ್ನ ಗಿಡಗಳು ನೆಟ್ಟು ಪರಿಸರ ದಿನಾಚರಣೆ ಆಚರಿಸಿದ್ದೀವಿ. ಹಿಂಗೆ ಇದು ಇದಲ್ದ ನಾವು ಒಂದು ಇನ್ನೂ ಒಂದು ದೊಡ್ಡದು ಕಾರ್ಯಕ್ರಮ ಮಾಡ್ಬೇಕಂತದ. ಅದು ಏನಂದ್ರೆ 108 ಹೋಮ ಮಾಡ್ಬೇಕಂತ. 108 ಹೋಮಕುಂಡಗಳನ್ನು ಮಾಡಿ ಒಂದೊಂದು ಹೋಮಕುಂಡದ ಹತ್ರ ಹತ್ತು ಜನ ಫ್ರೆಂಡ್ಸು ಇರಲಿ ಫ್ಯಾಮಿಲಿ ಇರಲಿ ಯಾರು ಇರಲಿ ಅವ್ರಿಗೆ ಕೂಡಿಸಿ ಸರಸ್ವತಿ ಹೋಮ ಮಾಡ್ಬೇಕಂತಿದೆ. ಆ ಸರಸ್ವತಿದ ಮೂರ್ತಿ ತಗೊಂಡು ಬಂದು ಆ ಸರಸ್ವತಿಗೆ ಆತ್ಮ ತುಂಬಿ ಆ ಸರಸ್ವತಿಗಳನ್ನ ಯಾರು ಬೇಕಂತಾರಲ್ಲ ಮನೆಯೊಳಗೆ ಇಟ್ಕೊಳ್ಳೋರಿಗೆ ಇದ್ರ ಹಂಗ ಸ್ಕೂಲ್ನಲ್ಲಿ ಸ್ಥಾಪನಾ ಮಾಡೋರಿದ್ರ ಹಂಗ ಅದನ್ನ ಒಂದು ಸರಸ್ವತಿ ನಮ್ಮ ಹಿಂದೂ ದೇವರದ ಎಲ್ಲ ಮನೆಯೊಳಗೆ ಇಟ್ಕೊಳ್ಳೋರಿಗೆ ಇದ್ರ ಹಂಗ ಸ್ಕೂಲ್ನಲ್ಲಿ ಸ್ಥಾಪನಾ ಮಾಡೋರಿದ್ರ ಹಂಗ ಅದನ್ನ ಒಂದು ಸರಸ್ವತಿ ನಮ್ಮ ಹಿಂದೂ ದೇವರದ ಒಂದು ಉಳಿಲಿ. ಸರಸ್ವತಿ ಮೂರ್ತಿಗಳೇ ಇಲ್ಲ ರೀ ಆ ಸ್ಕೂಲ್ನಾಗೂ ಇರಂಗಿಲ್ಲ. ಒಂದು ದೇವಿ ಮೂರ್ತಿ ಇಲ್ಲ ಫೋಟೋ ಇಲ್ಲ ಅದಕ್ಕೆ ನಮ್ಮ ಸಮಾಜದಾಗ ಅದು ಸರಸ್ವತಿದು ಲಕ್ಷ್ಮಿ ಇದೆಲ್ಲ ಉಳಿಲಿ ಅಂತ ಒಂದು ಉದ್ದೇಶದಿಂದ ಸರಸ್ವತಿ ಹೋಮ ಅಂತ ಮಾಡಿ ಅದನ್ನ ಎಲ್ಲಾ ಸ್ಕೂಲ್ಗಳಿಗೆ ಕೊಡ್ಬೇಕಂತ ಆಸೆ ಇದೆ. ಅದಕ್ಕೆ ಇನ್ನೂ ಗ್ರೌಂಡ್ ಅಲ್ಲಿ ಇದೆ. ಅದ ನಂದು ಈ ಪಿರಿಯಡ್ ಮುಗಿಯೋದ್ರೊಳಗನ್ನ ಮಾಡ್ಬೇಕು ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ಮೇಡಮ್, ನಿಮ್ಮ ಈ ಒಂದು ಮಹಿಳಾ ಮಂಡಳದ ಕೆಲಸ ಕೇವಲ ಆಧ್ಯಾತ್ಮಕ್ಕೆ ಮಾತ್ರ ಸೀಮಿತವಾಗಿರದೆ ಸಮಾಜಮುಖಿಯಾಗಿ ಹತ್ತು ಹಲವು ಸಾಧನೆಗಳಲ್ಲೂ ಸಹ ಪ್ರಗತಿಯನ್ನ ಕಾಣಲಿ ಅಂತ ಹಾರೈಕೆಯೊಂದಿಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.
1: ಆದರೆ ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಬೆಳಗಾವಿಯ ಮಹಾಂತೇಶ್ ನಗರದ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರೀಮತಿ ವಿದ್ಯಾ ಚಂದ್ರಶೇಖರ್ ಗೌಡರವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಕೇಲಿ ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಭಾಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋವಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ತಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನ ಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಭಾಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯ

ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು ಕೇಳಿ ವೇಣುಧ್ವನಿ ಕೇಳಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

0: ಸ್ನಿಕರ್ಸ್ ತಗೊಳ್ಳಿ, ಹಸಿವಿನಿಂದ ನೀವು ರೋಹಿತ್ ಶೆಟ್ಟಿ ಆಗ್ತೀರಾ. ಓಕೆ ಸರ್.
1: ಎಮರ್ಜೆನ್ಸಿ ಲೈಟ್.
2: ಹಸಿವಾದ್ರೆ ನೀನು ನೀನಾಗಿರಲ್ಲ, ಹಂಗ್ರಿ ಗ್ರ್ಯಾಬ್ ಎ ಸ್ನಿಕರ್ಸ್.
3: As a lawyer, my life runs on drafts, petitions and contracts, and some

ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮೊದಲನೇ ಗೀತೆ ಬಂದೆ ನೀನು, ಗಾಯಕರು KS ಸುರೇಖ, ಆಲ್ಬಂ ಭಾವಲೋಕ. ಹಾಡನ್ನ ಕೇಳಿ ಆನಂದಿಸಿ.

ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಮುಂದಿನ ಗೀತೆ ಇವಳೇ. ಗಾಯಕರು ವಿಶ್ವಾಸ್ ಕೆ ವಸಿಷ್ಠ್, ಆಲ್ಬಂ ಭಾವಲೋಕ. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಮುಂದಿನ ಗೀತೆ ಒಂದು ಸಂಜಿಗೆ. ಗಾಯಕರು ದಿವ್ಯಾ ರಾಘವನ್, ಆಲ್ಬಂ ಭಾವಲೋಕ. ಹಾಡಿನ ಕೇಳಿ ಆನಂದಿಸಿ.

ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಮ್ಮೊಂದಿಗೆ ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ APD, ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿಕ್ಕೆ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿದ್ದಾರೆ ಶ್ರೀ ಪಾಲಸ್ವಾಮಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ, ನಮಸ್ಕಾರ ಸರ್. ಹಾಗೇನೆ ಶೀತಲ್ ದಳ್ವಿ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ, ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್.
0: ಇವತ್ತಿನ ವಿಷಯ ಈ ಅಸೋಸಿಯೇಷನ್ ಅಂದ್ರೆ ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ APD, ಇದರ ಬಗ್ಗೆ ಮಾತನಾಡೋಣ. ಪ್ರಾರಂಭದಲ್ಲಿ ಯಾವಾಗ ಆರಂಭವಾಯಿತು ಅದರ ಬಗ್ಗೆ?
2: APD ಅನ್ನೋದು ಒಂದು ಸ್ವಯಂ ಸೇವಾ ಸಂಸ್ಥೆ ಸರ್. APD, ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ, ಇದನ್ನ 1959 ಇದನ್ನ ಸ್ಥಾಪನೆ ಮಾಡಿದ್ದಾರೆ ಸರ್. ಇದನ್ನ ಸ್ಥಾಪನೆ ಮಾಡಿರೋದು NS ಹೇಮಾ ಅಂತ ಸರ್. ಸೊ ಇವರು ಕೂಡ ಒಂದು ತೀವ್ರತರ ವಿಕಲಚೇತನಿಗೆ ಒಳಗಾದಂತ ಮಹಿಳೆ. ಇವರು 1959 ಸ್ಥಾಪನೆ ಮಾಡಿದ್ರು ಸರ್. ಇದರ ಉದ್ದೇಶ ಅಷ್ಟೇ, ವಿಕಲಚೇತನರು ನಾಲ್ಕು ಗೋಡೆ ಮಧ್ಯದಲ್ಲಿ ಇರಬಾರ್ದು, ಅವರು ಕೂಡ ಒಂದು ಸಮಾಜದ ಒಂದು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಹಿತದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ಸ್ಥಾಪನೆ ಮಾಡಿದ್ರು ಸರ್.
0: ಈ ಅಸೋಸಿಯೇಷನ್ APD ಕಾರ್ಯ ಚಟುವಟಿಕೆಗಳ ಬಗ್ಗೆ ತಿಳಿಸಿ.
2: ಈ APD ಸಂಸ್ಥೆಯಲ್ಲಿ ಈಗ ನಾವು ಮೊದಲನೇದಾಗಿ ಅವ್ರದ್ದು ಒಂದು NS ಹೇಮಾ ಮೇಡಮ್ ಅವರು ಸಣ್ಣ ಒಂದು ಕಾರ್ ಶೆಡ್ ಇರುತ್ತೆ. ಆ ಕಾರ್ ಶೆಡ್ ಅಲ್ಲಿ ಒಂದು 10 ವಿಕಲಚೇತನರಿಗೆ ಉದ್ಯೋಗ ಅಂದ್ರೆ ತರಬೇತಿ ಕೊಟ್ಟು ಉದ್ಯೋಗ ಮಾಡುವಂತ ಕೆಲಸ ಮಾಡ್ತಾ ಇದ್ರು 1959. ಆದ್ರೆ ಈಗ 2024-25 ಸಾಲಿನಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ನೋಡಿದಾಗ ನಾವು 40 ಲಕ್ಷಕ್ಕೂ ಹೆಚ್ಚು ವಿಕಲಚೇತನರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿಯಾಗಿ ಇಂಡಿಯಾದಲ್ಲಿ ನಾವು ನೋಡಿದಾಗ 5 ಲಕ್ಷಕ್ಕೂ ಹೆಚ್ಚು ವಿಕಲಚೇತನರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಬೇರೆ ಬೇರೆ ರಾಜ್ಯದಲ್ಲಿ ಅಂದ್ರೆ ಈಗ ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ, ಈ ತರ ಹೊರ ರಾಜ್ಯದಲ್ಲಿ ನಾವು ಕೆಲಸ ಮಾಡೋದ್ರಿಂದ 5 ಲಕ್ಷ ವಿಕಲಚೇತನರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ. ಆದ್ರೆ APD ಸಂಸ್ಥೆ ಒಂದೇ ಅಲ್ಲ, ಬೇರೆ ಸ್ಥಳೀಯ ಸಂಘ ಸಂಸ್ಥೆಗಳು ಈಗ ಸರ್ಕಾರ ಇಲಾಖೆಗಳಾಗಿರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಾದ ಇದರ ಜೊತೆಗೂಡಿ ನಾವು ಕೆಲಸ ಮಾಡೋದ್ರಿಂದ 5 ಲಕ್ಷಕ್ಕೂ ಹೆಚ್ಚು ವಿಕಲಚೇತನರನ್ನ ನಾವು ಮುಟ್ಟಕ್ಕೆ ಸಾಧ್ಯ ಆಗ್ತಾ ಇದೆ.
0: ಈಗ ಬಹಳ ಮುಖ್ಯವಾಗಿ ಈ ಅಸೋಸಿಯೇಷನ್ ಕಾರ್ಯ ಚಟುವಟಿಕೆಗಳು ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ, ಈ ಬೆನ್ನುಹುರಿ ಅಪಘಾತದ ಬಗ್ಗೆ ಸ್ವಲ್ಪ ತಿಳಿಸಿ.
2: ಬೆನ್ನುಹುರಿ ಅಪಘಾತ ಅಂದ್ರೆ ಸರ್, ಒಂದು ನಮ್ಮ ದೇಹದ ಒಂದು ಮುಖ್ಯವಾದ ಒಂದು ಅಂಗ. ಇದು ಮೆದುಳಿನಿಂದ ಗುದದ್ವಾರವರೆಗೆ 33 ಮೂಳೆ, ಮಧ್ಯದಲ್ಲಿ ಒಂದು 3 ನರಗಳು ಇರ್ತವೆ, ಒಂದು ಜ್ಞಾನವಾಹಿನಿ, ಕ್ರಿಯಾವಾಹಿನಿ, ಒಂದು ಸವಚನರ ಅಂತ. ಈ 3 ನರಗಳಿಂದ ನಮ್ಮ ದೇಹದ ಎಲ್ಲಾ ಭಾಗಗಳಿಂದ ಸಂದೇಶ ತಗೊಂಡು ಅದು ಬ್ರೈನ್ ಗೆ ತಲುಪಿ ಆ ಬ್ರೈನ್ ಇಂದ ಮರು ಸಂದೇಶ ತಗೊಂಡೋಗಿ ಅದು ಕಾರ್ಯರೂಪ ಮಾಡುತ್ತೆ. ಇದನ್ನು ನಮ್ದು ಕಾರ್ಯಚಟುವಟಿಕೆ ನಾರ್ಮಲ್ ವ್ಯಕ್ತಿಗಳ ತರ ಇರುತ್ತೆ. ಸೊ ಅದಾದ್ಮೇಲೆ ಬೆನ್ನೂರು ಅಪಘಾತ ಆದ್ಮೇಲೆ, ಬೆನ್ನೂರು ಅಪಘಾತ ಆಯ್ತಂದ್ರೆ 33 ಮೂಳೆಗೆ ಯಾವುದೇ ಒಂದು ಕಾರಣದಿಂದ ತೊಂದರೆ ಆಯ್ತಂದ್ರೆ ಯಾವ ಮೂಳಿಗೆ ತೊಂದರೆ ಆಗುತ್ತೆ, ಕೆಳಗಡಿನ ಭಾಗ ಪೂರ್ತಿ ಸಂಪೂರ್ಣ ಅವ್ರಿಗೆ ಸೆನ್ಸೇಷನ್ ಮತ್ತು ಮೂಮೆಂಟ್ ಕಳ್ಕೊಂಡ್ಬಿಡುತ್ತೆ. ಸೊ ಅಂದ್ರೆ ಕೆಳಗಡೆ ತೊಂದರೆ ಆಯ್ತು ಅಂತಂದ್ರೆ ಕೆಳಗಡಿನ ಭಾಗದಲ್ಲಿ ತೊಂದರೆ ಆದ್ಮೇಲೆ ಕೆಳಗಡೆ ಏನಾದರೂ ಸಂದೇಶ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಬ್ರೈನ್ಗೆ ಹೋಗೋದಿಲ್ಲ. ಸೊ ಅವಾಗ ಅಲ್ಲಿ ಸಂಪರ್ಕ ತಪ್ಪಿಬಿಡುತ್ತೆ. ಸೊ ಈ ತರ ತೊಂದರೆ ಆಗೋದನ್ನ ನಾವು ಬೆನ್ನೂರು ಅಪಘಾತ ಅಂತ ನಾವು ಹೇಳ್ತೀವಿ.
0: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ APD, ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ, ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಪಾಲಸ್ವಾಮಿ ಅವರು ಹಾಗೆ ಶೀತಲ್ ದಳ್ವಿ ಅವರು. ಈಗ ಈ ಪುನಶ್ಚೇತನ ಕೇಂದ್ರ ಅಂದ್ರೆ ಬೆನ್ನುಹುರಿ ಅಪಘಾತದ ವ್ಯಕ್ತಿಗಳ ಕೇಂದ್ರದ ಬಗ್ಗೆ ಸ್ವಲ್ಪ ತಿಳಿಸಿ.
2: ಮೊದಲೇ ನಾವು ಹೇಳ್ತೀವಿ, ಬೆನ್ನೂರು ಅಪಘಾತಕ್ಕೆ ಒಂದ್ಸಲಿ ತೊಂದರೆ ಆಯ್ತು ಅಂತ ಹೇಳಿದ್ರೆ ಅದು ನಾವು ಫಸ್ಟ್ ಕಾರಣದ ಬಗ್ಗೆ ನಾವು ಸ್ವಲ್ಪ ಹೇಳ್ತೀನಿ. ಬೆನ್ನೂರು ಅಪಘಾತಕ್ಕೆ ಕಾರಣಗಳು ಅಂದ್ರೆ ನಾವು 2 ಕಾರಣಗಳು ನೋಡ್ತೀವಿ. ಒಂದು ಅಪಘಾತಗಳ ಮೂಲಕ ಆಗಂತದ್ದು, ಮತ್ತೆ ಇನ್ನೊಂದು ಕಾಯಿಲೆಗಳ ಮೂಲಕ ಅಂತ ನಾವು ಹೇಳ್ತೀವಿ. ಅಪಘಾತಗಳು ಬಂದಾಗ ಈಗ ಬೈಕಲ್ಲಿ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ, ಆಟೋದಲ್ಲಿ ಹೋಗ್ತಾ ಇರ್ತೀವಿ, ಮತ್ತೆ ಎತ್ತರ ಪ್ರದೇಶದಲ್ಲಿ ಏನಾದರೂ ಕೆಲಸ ಮಾಡ್ತೀವಿ, ಬಿಲ್ಡಿಂಗ್ ಮೇಲೆ ಆಗಿರ್ಬೋದು, ಲೈಟ್ ಕಂಬಗಳಲ್ಲಾಗಿರ್ಬೋದು, ಮರಗಳಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಈ ತರ ಅಪಘಾತಗಳಿಂದ ಆಕಸ್ಮಿಕವಾಗಿ ವಿದ್ಯುತ್ ಸ್ಫಲನ ಕಣ್ಣಿಗೆ ಕಾರಣಗಳು ಅಂತ ನಾವು ಹೇಳ್ತೀವಿ. ಅದಾದ್ಮೇಲೆ ಕಾಯಿಲೆಗಳು ಬಂದಾಗ ನಾವು 2 ಕಾಯಿಲೆಗಳನ್ನ ನೋಡ್ತೀವಿ. ಒಂದು SpinalTB, ಮತ್ತೆ ಇನ್ನೊಂದು SpinalBifida ಅಂತ ನಾವು ಹೇಳ್ತೀವಿ. SpinalTB ಅಂದ್ರೆ ಹೇಳಿದ್ರೆ ಯಾವ ವಯಸ್ಸಲ್ಲಾದ್ರೂ ಕೂಡ ಒಂದು ಯಾವುದೇ ಒಂದು ಬೋನಿಗೆ, ಅಂದ್ರೆ ನಾವು 33 ಮೂಳೆ ಇದೆಯಲ್ಲ, ಆ ಮೂಳೆಗೆ ಏನಾದರೂ ತೊಂದರೆ ಆಯ್ತು ಅಂದ್ರೆ, ಬೆನ್ನಿನ ಮೂಳೆಗೆ ತೊಂದರೆ ಆಯ್ತು ಅಂದ್ರೆ ಅಲ್ಲಿ ಇನ್ಫೆಕ್ಷನ್ ಆಗಿ ಅದು SpinalTB ಕನೆಕ್ಟ್ ಆಗುತ್ತೆ. ಸೊ ಅದರಿಂದ ಒಂದು ಪ್ರಾಬ್ಲಮ್ ಆಗೋಕ್ಕೆ ಒಳಗಾಗುತ್ತೆ. ಮತ್ತೆ ಇನ್ನೊಂದು ಬಂದು ಹುಟ್ಟಿನಿಂದನೇ 5 ಒಳಗಡಿನ ಮಕ್ಕಳಿಗೆ ಒಂದು SpinalBifida ಅಂತ ಆಗುತ್ತೆ, ಅಂದ್ರೆ ನಮ್ಮ ಬೆನ್ನಿನ ಭಾಗದಲ್ಲಿ ಒಂದು ಗಡ್ಡೆ ತರ ಆಗುತ್ತೆ. ಆ ಗಡ್ಡೆ ತರ ಆದ್ಮೇಲೆ ಆ ಮಗು ನಾರ್ಮಲ್ ಮಗು ತರ ಚಲನವಲನ ಮಾಡೋಕ್ಕಾಗೋದಿಲ್ಲ. ಸೊ ವೈದ್ಯರ ಸಲಹೆದ ಮೇರೆಗೆ ಅದನ್ನು ಸರ್ಜರಿ ಅಂತ ಮಾಡಿದಾಗ ಸಡನ್ಗೆ ಆ ಮಗುಗೆ ಕೆಳಗಡಿನ ಭಾಗ ಅವನಿಗೆ ಎಲ್ಲಿಗೆ ತೊಂದರೆ ಆಗುತ್ತೆ ಅಲ್ಲಿ ಕೆಳಗಡೆ ಭಾಗ ಅವನಿಗೆ ಸೆನ್ಸೇಷನ್ ಮೂಮೆಂಟ್ ಎಲ್ಲ ಕಳ್ಕೊಂಡ್ಬಿಡುತ್ತೆ. ಸೊ ಈ ಕಾರಣಗಳಿಂದ ಅವ್ರು ಏನ್ ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋಗಿ ಆದ್ಮೇಲೆ ಮನೆಗೆ ಬಂದಾಗ ಡಿಪೆಂಡ್ ಇನ್ ಫ್ಯಾಮಿಲಿ, ಅಂದ್ರೆ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಿಕೊಳ್ಬೇಕಂತ ಹೇಳಿದ್ರೆ ಅವರ ಕುಟುಂಬದ ಸದಸ್ಯರ ಮೇಲೆ ಬಹಳ ಡಿಪೆಂಡ್ ಆಗಿರ್ತಾರೆ. ಅವ್ರ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮತ್ತೆ ಇನ್ನೊಂದು ಹಾಸಿಗೆ ಮೇಲೆ ಮಾಡ್ತಿರ್ತಾರೆ ಅವ್ರು, ಯಾಕಂತ ಹೇಳಿದ್ರೆ ಉದಾಹರಣೆ ಅವರಿಗೆ ಮೂಮೆಂಟ್ ಇರಲ್ಲ, ಸೆನ್ಸೇಷನ್ ಮೂಮೆಂಟ್ ಇರಲ್ಲ, ಬರೀ ಹಾಸಿಗೆ ಮೇಲೆ ಮಾಡ್ತಿರ್ತಾರೆ ಎಲ್ಲನೂ. ಅವ್ರ ದೈನಂದಿನ ಚಟುವಟಿಕೆ ಅಂದ್ರೆ ಮಾಡ್ತಾರೆ, ಒಂದಕ್ಕೆ ಹೋಗೋದು ಎರಡಕ್ಕೆ ಹೋಗೋದು ಎಲ್ಲ ಹಾಸಿಗೆಲೇ ಮಾಡ್ತಾ ಇರ್ತಾರೆ. ಸೊ ಇಂಥ ವ್ಯಕ್ತಿಗಳು ಒಂದಿನ ಮಾಡ್ಬೋದು, ಎರಡು ದಿನ ಮಾಡ್ಬೋದಾ ಪೇರೆಂಟ್ಸ್? ಸೊ ಇರೋವರೆಗೂ ಮಾಡಬೇಕಾದ್ರೆ ತುಂಬ ಕಷ್ಟಗಳು ಒಳಗಾಗ್ತಾರೆ. ಸೊ ಅವ್ ಮತ್ತೆ ಕುಟುಂಬದವ್ರು ಕೂಡ ಒಂದು ಸ್ವಲ್ಪ ಏನಪ್ಪ ನಮ್ಗೆ ಈ ಥರ ಆಗೋಯ್ತು ಅಂತಂದ್ರೆ ಲಾಂಗ್ ಟೈಮ್ ಇರುತ್ತೆ ಅವ್ರಿಗೆ, ಇರೋವರೆಗೂ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರಾಗಿ ನಾವು ಎ ಪಿ ಡಿ ಸಮಸ್ಯೆಯಿಂದ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈ ಥರ ವ್ಯಕ್ತಿಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಆಶಾ ವರ್ಕರ್ಗೂ, ಅಂಗನವಾಡಿ ಟೀಚರ್ಸ್ಗೂ, ಕಾಲೇಜ್ ಅವೇರ್ನೆಸ್ ಮಾಡ್ತಾ ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆಲ್ಲ, ಅವ್ರ ಮೂಲಕ ನಮ್ಗೆ ಏನೇನು ಐಡೆಂಟಿಫಿಕೇಶನ್ ಆಯ್ತು ಅಂದರೆ ನಾವು ಹೋಗಿ ಡೈರೆಕ್ಟಾಗಿ ನಾವು

0: ಇನ್ಫೆಕ್ಷನ್ ಆಗ್ತಾ ಇದೆ ಆಗೀಗ ಅಂತ. ಸೊ ಅಂತ ವ್ಯಕ್ತಿಗಳು ನಾವು ಒಂದೇ ಕಡೆ ಕೂರಿಸ್ಬಿಟ್ಟು 3 ತಿಂಗಳಿಗೆ ಒಂದ್ಸಲ ಅವ್ರಿಗೆ ನಾವು ಜನರಲ್ ಟೆಸ್ಟ್ ಅಂತ ಮಾಡಿಸ್ತೀವಿ. ಉದಾಹರಣೆ ಅವರಿಗೆ ಬ್ಲಡ್ ಟೆಸ್ಟ್ ಮಾಡಿಸೋದು, ಯೂರಿನ್ ರೊಟೀನ್ ಮಾಡಿಸೋದು, ಅಲ್ಟ್ರಾಸೌಂಡ್ ಮಾಡಿಸೋದು, ಈ ತರ ಮಾಡಿ 3 ಡೇಸ್ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡು ಅವರಿಗೆ ಕಲ್ ಟೆಸ್ಟ್ ಮಾಡಿಸ್ತೀವಿ. ಅದ್ರ ಜೊತೆಯಲ್ಲಿ ಅವರಿಗೆ ಎಕ್ಸಸೈಸ್ ಕೂಡ ನಾವು ಹೇಳ್ಕೊಡ್ತೀವಿ. ಅವ್ರನ್ನ ಹೆಂಗ್ ಯಾವ ತರ ಎಕ್ಸಸೈಸ್ ಮಾಡಬೇಕು, ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಹೇಳ್ಕೊಡ್ತೀವಿ, ಲೋವರ್ ಲಿಂಬ್ ಬಂದ್ರೆ ಸ್ಟ್ರೆಚಿಂಗ್ ಎಕ್ಸಸೈಸ್, ಪ್ಯಾಸಿವ್ ಮೂವ್ಮೆಂಟ್ ಅಂತ ನಾವು ಹೇಳ್ಕೊಡ್ತೀವಿ. ಸೊ ಈ ತರ ಎಲ್ಲ 3 ದಿನದಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ಕಮ್ಯುನಿಟಿ ರಿಹಾಬಿಲಿಟೇಷನ್ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಇನ್ಸ್ಟಿಟ್ಯೂಟ್ ರಿಹಾಬಿಲಿಟೇಷನ್ ಅಂತಂದ್ರೆ ನಮ್ಮಲ್ಲಿ ಈ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಪೋಷಕರು ಸಪೋರ್ಟ್ ಮಾಡೋದಿಲ್ಲ. ಪೋಷಕರು ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ವ್ಯಕ್ತಿಗಳಿಗೆ ಜಾಸ್ತಿ ಸರ್ವಿಸ್ ಬೇಕಂದ್ರೆ ನಾವು ಕೆಲವೊಂದು ಸೆಂಟರ್ಗಳಿದೆ ನಮ್ಮಲ್ಲಿ, ರಿಹಾಬಿಲಿಟೇಷನ್ ಸೆಂಟರ್ಗಳಿದಾವೆ. ಮೊದಲನೇ ಸೆಂಟರ್ ಬಂದ್ರೆ ನಾವು ಜೀವ ಭೀಮಾನಗರದಲ್ಲಿ ಬೆಂಗಳೂರಲ್ಲಿ ಇದೆ, ನಮ್ಮ APD ವಿಭಾಗದಲ್ಲೇ ಇದೆ. ಅಲ್ಲಿ ನಾವು 3 ತಿಂಗಳ ಕಾಲ ಇಟ್ಕೊಂಡು ಅವ್ರನ್ನ, ಇವತ್ತು ಯಾರಿಲ್ಲಂದ್ರೂ ಕೂಡ ಅವನೊಬ್ಬನೇ ಜೀವನ ಮಾಡಬೇಕು. ಬೆಡ್ ವಿಲ್ಚೇರ್ಗೆ ಹೋಗೋದು, ವಿಲ್ಚಿಂದ ಬೆಡ್ಗೆ ಹೋಗೋದು, ಅವನ ಕೆಲಸವನ್ನು ಮಾಡ್ಕೊಳ್ಳೋಂಥದ್ದು, ಅವನೇ ಬಟ್ಟೆ ವಾಶ್ ಮಾಡ್ಕೊಳ್ಳೋಂಥದ್ದು, ಅವನೇ ಬಟ್ಟೆ ಹಾಕೊಳ್ಳೋಂಥದ್ದು, ಮತ್ತೆ ಅವನೇ ಮುಖ ತೊಳ್ಕೊಳ್ಳೋಂಥದ್ದು, ಅವನೇ ಜಳಕ ಮಾಡೋಂಥದ್ದು, ಮತ್ತೆ ಅವನೇ ಇಂಡಿಪೆಂಡೆಂಟ್ ಕ್ಯಾಲಿಪರ್ ಹಾಕೊಂಡು ಅವನೇ ವಾಕ್ ಮಾಡೋಂಥದ್ದು, ಮತ್ತೆ ಇವತ್ತು ಯಾರಿಲ್ಲಂದ್ರೆ ಅವನೊಬ್ಬನೇ ಹೋಗಿ ಏನಾದರೂ ಮೆಡಿಕಲ್ ಅವ್ನು ಬೇಕು ಮೆಡಿಸಿನ್ಸ್ ಬೇಕಂದ್ರೆ ಅವನೇ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಅವನೇ ತೊಗೊಂಡ್ಬರಬೇಕು. ಸೊ ಈ ಥರ ಎಲ್ಲ ಬಿಲ್ಡ್ ಮಾಡ್ತೀವಿ. ಅದಾದ್ಮೇಲೆ ಅಲ್ಲಿ 3 ತಿಂಗಳ ಕಾಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತೆ ಅವನಿಗೆ ಏನಾದರೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅವನಿಗೆ, ಯಾಕಂತ ಹೇಳಿದ್ರೆ ಸ್ಪೋರ್ಟ್ಸಲ್ಲಿ ಅವ್ರು ಸ್ವಲ್ಪ ಭಾಳ ಚೆನ್ನಾಗಿರ್ತಾರೆ ಹುಡುಗರು, ಅವ್ರನ್ನ ಕೂಡ ಸ್ಪೋರ್ಟ್ಸ್ ಬ್ಯಾಸ್ಕೆಟ್ ಬಾಲ್ಸ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಶಟಲ್ ಕಾಕ್ ಆಗಿರ್ಬೋದು, ಕೇರಮ್ ಆಗಿರ್ಬೋದು, ಈ ತರ ಅವರಿಗೆ ಸ್ಪೋರ್ಟ್ಸ್ ಈವೆಂಟ್ ಕೂಡ ನಾವು ಅವ್ರಿಗೆ ಮಾಡ್ತೀವಿ. ಅದು ಇನ್ಸ್ಟಿಟ್ಯೂಟ್ ರಿಹಾಬಿಲಿಟೇಷನ್ ಒಂದು ಮಾತ್ರ ನಾನು ಹೇಳಿದೆ, JBNಲ್ಲಿ ಇದೆ ಅಂತ. ಮತ್ತೆ ಇನ್ನೊಂದು ಬಂದ್ರೆ ಕೊಪ್ಪಳದಲ್ಲಿ ಒಂದಿದೆ, ಸೊ ಮತ್ತಿನ್ನೊಂದು ರಾಣಿಬೆನ್ನೂರಲ್ಲಿ ಒಂದು ಹೋಮ್ ಹಾಸ್ಪಿಟಲ್ ಅಲ್ಲಿ ಒಂದಿದೆ, ಮತ್ತೆ ಮಾಗಡಿದಲ್ಲಿ ಒಂದಿದೆ, ಅದು ಕೂಡ ಸ್ಪೆನಲ್ ಕಡುಂಜಿರಾದಂತ ವ್ಯಕ್ತಿಗಳಿದೆ, ಅವರು ಒಂದು ಸಂಘಟನೆ ಮೂಲಕ ಅದನ್ನ ರನ್ ಮಾಡ್ತಾ ಇದಾರೆ. ಮತ್ತೆ ಇನ್ನೊಂದು ಬಂದು ಧರ್ಮಸ್ಥಳದಲ್ಲಿ ಒಂದಿದೆ, ಸೇವಾ ಭಾರತಿ ಅಂತ. ಸೊ ಅಲ್ಲಿ ಒಂದು SRC ಸೆಂಟರ್ ಇದೆ. ಈಗ ಹೊಸದಾಗಿ ನಾವು ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಪುಣೆಯಲ್ಲಿ ಹೊಸದಾಗಿ ನಾವು ಅದನ್ನ ಸ್ಟಾರ್ಟ್ ಮಾಡ್ತೇವೆ. ಈ ತರ ಐದು ನಮ್ಮ ಕರ್ನಾಟಕದಲ್ಲಿ 5 ಸೆಂಟರ್ಗಳಿದಾವೆ, ಮತ್ತು ಒಂದು ಮಹಾರಾಷ್ಟ್ರದಲ್ಲಿ 1 ಸೆಂಟರ್ ಅಂದ್ರೆ 6 ರಿಹಾಬಿಲಿಟೇಷನ್ ಸೆಂಟರ್ಗಳು ಇದಾವೆ. ಇವರಿಗೆ ಪುನರ್ಚೇತನ ಒಂದು ಕೊಡುವಂತದ್ದು ಒಂದು 6 ಸೆಂಟರ್ ಮೂಲಕ ನಾವು ಅವ್ರಿಗೆ ಪುನರ್ಚೇತನ ಕೊಡ್ತೀವಿ.
1: ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದೀರಾ, ಯಾರಿಗೆ ಆಗಿದೆ ಈ ಬೆನ್ನುಹುರಿ ಅಪಘಾತ, ಅವರಿಗೆ ಒಂದು ಏನಂತಾರೆ ಒಂದು ಫ್ರಸ್ಟ್ರೇಷನ್, ಮಾನಸಿಕ ಆರೋಗ್ಯ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗಿ ಅದು ಒಂದು ಆದ್ಯತೆ ಕೊಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಹೌ ಡು ಯು ಡೀಲ್ ವಿತ್ ದಮ್? ಅವರಿಗೆ ಯಾವ ರೀತಿ ಒಂದು ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ ಒಳ್ಳೇದಾಗಿ ಇಟ್ಕೊಳ್ಳಿಕ್ಕೆ ಯಾವ ರೀತಿ ಸಹಾಯ?
0: ಸೊ ಒಂದು ಸರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಎಷ್ಟು ಸರ್ವಿಸ್ ಕೊಟ್ಟರು ಕೂಡ ಅವ್ನು ಮನೆಯಲ್ಲಿ ಹೋದ್ರೆ ಮತ್ತೆ 4 ಗೋಡೆ ಮಧ್ಯದಲ್ಲಿ ಇದ್ದು ಬಿಡ್ತಾನೆ. ಸೊ ಈ ತರ ತೊಂದರೆ ಆದಂತ ವ್ಯಕ್ತಿಗಳನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ನಮಗೆ ಗೊತ್ತಾಗುತ್ತೆ, ನಾವು ಹೋಮ್ ವಿಸಿಟ್ ಮಾಡ್ತಾ ಇರ್ತೀವಿ, ನಮ್ಮ ಟೀಮ್ ಕೂಡ ಸಿಬ್ಬಂದಿಗಳೆಲ್ಲ ಹೋಗಿ ಮನೆ ಮನೆ ಭೇಟಿ ಮಾಡಿ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ತರ ಅವನ ಮನಸ್ಥಿತಿ ಹೆಂಗಿದೆ ಏನಂತ. ಸೊ ಅವ್ರನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಗ್ರೂಪ್ ಮೀಟಿಂಗ್ಸ್ ತರ ಮಾಡಿ ಅವರಿಗೆ ಕೌನ್ಸಿಲಿಂಗ್ಸ್ ನ ಜಾಸ್ತಿ ಫೋಕಸ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ನಾವು 2 ಮಂತ್ಸ್ ಮತ್ತೆ 3 ಮಂತ್ಸ್ ಒಂದ್ಸಲ ಕ್ಯಾಂಪ್ ಮಾಡಬೇಕಾದ್ರೆ ಅಂತಾನು ಕರೆಸಿಬಿಟ್ಟು ಇವೆಂಟ್ಗಳು ಮಾಡಿಸೋದು, ಗೇಮ್ಸ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಒಬ್ಬರಿಂದ ಒಬ್ಬರಿಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸೋದು. ಸೊ ಈ ತರ ಅವ್ರಿಗೆ ಗ್ರೂಪ್ ಡಿಸ್ಕಸ್ ಮಾಡಿ, ಗ್ರೂಪ್ ಕೌನ್ಸಿಲಿಂಗ್ ಇರುತ್ತೆ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ಹೆಚ್ಚು ಆ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ್ದೇನೋ ಒಂದು ಉದ್ಯೋಗದಲ್ಲಿ ತೊಡಗಬೇಕು. ಸೊ ಆ ತರ ನಾವು ಎಂಕರೇಜ್ ಜಾಸ್ತಿ ಮಾಡ್ತೀವಿ. ಈಗ ಉದಾಹರಣೆ, ನಾವು ಸಾಮಾನ್ಯ ವ್ಯಕ್ತಿಗಳಾಗಿದ್ರು ಕೂಡ ಆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಅವ್ನು ನಾವೇ ಡಿಪ್ರೆಷನ್ ಆಗಿ ಹೋಗ್ತೀವಿ ಕೆಲಸ ಇಲ್ಲ ಅಂದ್ರೆ. ಸೊ ಆ ತರ ಇದ್ದಾನೆ ಆ ವ್ಯಕ್ತಿಗೆ ಈ ತರ ತೊಂದರೆ ಆದ್ಮೇಲೆ ಸಡನ್ ಆಗಿ ಅವ್ನು ಡಿಪ್ರೆಷನ್ ಆಗಿ ಬೇಗ ಡಿಪ್ರೆಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ಆ ವ್ಯಕ್ತಿಗೆ ಏನಾದ್ರೂ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಉದ್ಯೋಗ ಕೊಡುವಂತದ್ದು ಕೆಲಸ ಕೂಡ ನಾವು ಮಾಡ್ತಾ ಇದೀವಿ. ಈಗ ಉದಾಹರಣೆ, ಉದ್ಯೋಗ ಬಂದಾಗ ಸೆಲ್ಕೋ ಫೌಂಡೇಶನ್ ಮತ್ತೆ ನಾವು ಜೊತೆಗೂಡಿ ಅವರಿಗೆ ಪಟ್ಟಿ ಶಾಪ್ ಆಗಿರ್ಬೋದು, ಮತ್ತೆ ಒಂದು LSK ಅಂತ ನಾವು ಹೇಳ್ತೀವಿ, ಪ್ರಿಂಟಿಂಗ್ ಮಿಷಿನ್ಸ್ ಆಗಿರ್ಬೋದು, ರೊಟ್ಟಿ ಮಿಷಿನ್ ಆಗಿರ್ಬೋದು. ಸೊ ಈ ತರ ಅವರಿಗೆ ಕನೆಕ್ಟ್ ಮಾಡಿ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಕೊಡ್ತೀವಿ. ಸೊ ಅದರಿಂದ ಆ ವ್ಯಕ್ತಿ ಏನಾಗುತ್ತೆ, ಉದಾಹರಣೆ ಈಗ ಕೃಷ್ಣ ಲಂಬಾಣಿ ಅಂತ ಒಬ್ರು ಇದಾರೆ, ಸೊ ಅವ್ರು ಏನಾಗ್ತಿದ್ರು 4 ಗೋಡೆ ಮಧ್ಯದಲ್ಲೇ ಇದ್ರು ಅವರು. ಅವನು ಮೊದಲೇ ನಾವು ಹೇಳಿದ್ರೆ ಏನೇ ಇದ್ರು ಕೂಡ ಅವನು ಸರಿಗೆ ಇದನ್ನೇ ಮಾಡ್ತಾನೆ, ಬರೇ ಒಂದು ನೆಗೆಟಿವ್ ಥಿಂಕ್ನೇ ಮಾಡ್ತಾ ಇದ್ದೆ ನಾನು, ಸರ್ ನಾನೇನು ಜೀವನ ಮಾಡೋದು ಏನಾಯ್ತು ಹೇಳಿ ಸರ್ ಆ ಥರ. ಸೊ ಈಗ ಆ ವ್ಯಕ್ತಿ ಒಬ್ಬನೇ ಈಗ ಇಂಡಿಪೆಂಡೆಂಟಾಗಿ ಜುಮ್ಮಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ಒಂದು ದಿನಕ್ಕೆ ಮಿನಿಮಮ್ 400 ರಿಂದ

0: ಗಳು ಒಂದೇ ರೂಮ್ ಅಲ್ಲಿ ಸ್ಟಕ್ ಆಗ್ದೇನೆ ಅವರಿಗೂ ಒಂದು ಹೊಸ ಜೀವನ ಇದೆ, ಅದರಿಂದ ಅವರು ಡಿಪ್ರೆಷನ್ಗೆ ಹೋಗ್ದೇನೆ ತಮ್ಮ ಜೀವನವನ್ನ ಹೊಸ ರೀತಿಯಲ್ಲಿ ರೂಪಿಸಬಹುದು ಅಂತ ನಾವು ಅವರಿಗೆ ತಿಳಿಸ್ಕೊಡ್ತೀವಿ. ಪೇರೆಂಟ್ಸಿಗೂ ಹೇಳ್ತೀವಿ, ಮತ್ತೆ ಬೆನಿಫಿಷರಿಗಳಿಗೂ ಹೇಳ್ಕೊಡ್ತೀವಿ. ಅವ್ರಿಗೆ ಏನಂತಂದ್ರೆ ಬೆಡ್ ನಿಂದ ವೀಲ್ಚೇರ್ಗೆ ಯಾವ ರೀತಿ ಬರೋದು, ತಮ್ಮ ADL ಸ್ಕಿಲ್ಸ್ ಅಂದ್ರೆ ಡೈಲಿ ರುಟೀನ್ ಏನ್ ತಮ್ದು ತಾವೇ ಮಾಡ್ಕೋಬಹುದು ಅದನ್ನೆಲ್ಲ ಕಲಿಸ್ಕೊಟ್ಟು ಅವ್ರಿಗೆ ನಾವು ಲೈವ್ಲಿಹುಡ್ ಸಪೋರ್ಟ್ ಮಾಡ್ತಿದೀವಿ ಸರ್. ಈ ಲೈವ್ಲಿಹುಡ್ ಸಪೋರ್ಟ್ ನಿಂದ ಏನಾಗುತ್ತೆ, ಅವ್ರು ಡಿಪ್ರೆಷನ್ಗೆ ಹೋಗ್ದೇನೆ ಒಂದು ಇಂಡಿಪೆಂಡೆನ್ಸಿ ಬರುತ್ತೆ ಸರ್ ಅವರಿಗೆ, ಅರ್ನಿಂಗ್ಸ್ ಆಗುತ್ತೆ. ಅರ್ನಿಂಗ್ಸ್ ಆದ್ಮೇಲೆ ನಾವ್ ಯಾರ ಮೇಲೇನು ಡಿಪೆಂಡೆಂಟ್ ಇಲ್ಲ, ನಾವು ನಮ್ ಖರ್ಚನ್ನ ನಾವೇ ಎತ್ತಬಹುದು, ಹಾಗೂ ನಮ್ಮ ಫ್ಯಾಮಿಲಿನೂ ನಾವು ಚೆನ್ನಾಗಿ ಸರ್ವೈವ್ ಮಾಡಬಹುದು ಅನ್ನೋದನ್ನ ಅವ್ರು ಮನವರಿಕೆ ಮಾಡ್ಕೋತಾರೆ. ಸೊ ಅದರಿಂದಾನು ಕೂಡ ಅವರು ಡಿಪ್ರೆಷನ್ ನಿಂದ ಹೊರಗೆ ಬಂದು ತಮ್ಮ ಜೀವನವನ್ನ ಸುಂದರವಾಗಿ ರೂಪಿಸಿಕೊಳ್ಬಹುದು. ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಈಗ ಕೃಷ್ಣ ಲಮಾನಿ ಅವರು, ಅವ್ರನ್ನ ಬಿಟ್ರೆ ಮತ್ತೆ ದುಂಡಪ್ಪ ಹೊಸಲ್ಕರ್ ಅಂತ ಇದ್ದಾರೆ ಸರ್, ಅವ್ರು ಕೂಡ ಒಂದು ಸಣ್ಣ ಪಟ್ಟಿ ಶಾಪ್ ಇಟ್ಕೊಂಡಿದ್ದಾರೆ. ಜೊತೆಗೇನೆ ಅವ್ರ ಮಿಸಸ್ಗೆ ರೊಟ್ಟಿ ಮಷೀನ್ ಗಳನ್ನ ಹಾಕೊಟ್ಟಿದ್ರಿಂದ ಅವರು ಕೂಡ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಅವರು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಮತ್ತೆ ತಮ್ಮ ಲೈಫ್ ಅನ್ನ ಹ್ಯಾಪಿಯಾಗಿ ಲೀಡ್ ಮಾಡ್ತಿದ್ದಾರೆ ಸರ್. ಈ ತರ ತುಂಬಾ ಜನ ಇದ್ದಾರೆ, ಅವ್ರನ್ನೆಲ್ಲ ಉದಾಹರಣೆ ಕೊಟ್ರೆ ಪೇರೆಂಟ್ಸ್ ಗಳು ಮೋಟಿವೇಟ್ ಆಗ್ತಾರೆ ಸರ್.
1: ಬೆನ್ನುಹುರಿ ಅಪಘಾತವನ್ನು ನಿರ್ವಹಿಸುವ ವಿಧಾನಗಳ ಬಗ್ಗೆ ತಿಳಿಸಿ.
0: ಬೆನ್ನುಹುರಿ ಅಪಘಾತ ಆದಾಗ ಸರ್ ಮೊದಲನೇ ಚಾಲೆಂಜಸ್ ಏನಂತಂದ್ರೆ ಅವರಿಗೆ ಬೌಲ್ ಅಂಡ್ ಬ್ಲಾಡರ್ ಕಂಟ್ರೋಲ್ ಇರಲ್ಲ. ಸೊ ಆ ಕಂಟ್ರೋಲ್ ಇರಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಂಡ್ವೆಲ್ಲಿಂಗ್ ಕೆಥೆಟ್ರ ಹಾಕಿಸಿ ಯಾವ ರೀತಿ ಅದನ್ನ ಹಾಕಬೇಕು, ಯಾವ ರೀತಿ ಹೈಜೀನ್ ಇಡಬೇಕು, ಮತ್ತೆ ಬೌಲ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಮಾಡ್ಕೋಬೇಕು, ಇದನ್ನೆಲ್ಲಾನು ನಾವು ಅವರಿಗೆ ಗೈಡ್ ಮಾಡ್ತೀವಿ ಸರ್. ಗೈಡ್ ಮಾಡ್ತೀವಿ ಮತ್ತೆ ಇದಕ್ಕೆ ಅವ್ರಿಗೆ ಏನ್ ಬೇಕಲ್ಲ ಈ ಎಲ್ಲಾ ಮೆಡಿಕಲ್ ಕಿಟ್ ಗಳನ್ನ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲೇ ಬೆನಿಫಿಷರಿಗಳಿಗೆ ಕೊಡ್ತಿದೀವಿ. ಸೊ ಇದರಿಂದ ಏನಾಗುತ್ತಂತಂದ್ರೆ ಮೆಡಿಕಲ್ ಕಿಟ್ಗಳಿಗೆ ಅವ್ರಿಗೇನು ಹಣವನ್ನ ಹಾಕ್ತಿದ್ರಲ್ಲ ಅದು ಅವರಿಗೆ ಉಳಿತಾಯ ಆಗ್ತಿದೆ ಸರ್. ಮತ್ತೆ ಇದ್ರ ಜೊತೆಗೇನೆ ಏನ್ ಮಾಡ್ತೀವಿ ಅಂತಂದ್ರೆ UDID ಕಾರ್ಡ್ ಗಳನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಅದರಿಂದ ಪೆನ್ಷನ್ ಯಾವ ರೀತಿ ಪಡ್ಕೋಬೇಕು, ಮತ್ತೆ ಅವರಿಗೆ ಸರ್ಕಾರದಿಂದ ಯಾವ ಎಲ್ಲ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಸರ್.
1: ಕಾರ್ಯಕ್ರಮ ಕೇಳೋರಲ್ಲಿ ಯಾರಾದ್ರೂ ಈ ಪೇಷಂಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಇಲ್ದವರು ಅಥವಾ ಯಾರಿಗಾದ್ರೂ ಪ್ಯಾರಾಲಿಟಿಕ್ ಅಟ್ಯಾಕ್ ಆಗಿದ್ದವರು, ಯಾಕಂದ್ರೆ ಅವರು ಕೂಡ ಒಂದು ವೀಲ್ ಚೇರ್ ನಲ್ಲಿಯೇ ಅವರ ಜೀವನ ನಾಲ್ಕು, ಅವರು ಕೂಡ ನಿಮಗೆ ಸಂಪರ್ಕಿಸಬಹುದಾ, ಹೇಗೆ?
2: ಸರ್ ಹೆಚ್ಚಿಗೆ ನಾವು ಫೋಕಸ್ ಮಾಡ್ತಾ ಇರೋದು ಸ್ಪೈನಲ್ ಕಾರ್ಡ್ ಇಂಜುರಿ ಆದಂತ ವ್ಯಕ್ತಿಗಳು. ಯಾಕಂತ ಹೇಳಿದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಒಂದ್ಸಲ ಆಯ್ತು ಅಂತ ಹೇಳಿದ್ರೆ ಅವನಿಗೆ ಬೋಲ್ ಅಂಡ್ ಬ್ಲಾಡರ್ ಕಂಟ್ರೋಲ್ ಇರಲ್ಲ, ಆ ವ್ಯಕ್ತಿ ಏನಾಗುತ್ತೆ ಸಮಾಜದ ಒಂದು ಹೊರಗಡೆ ಬರಲ್ಲ, ಬರೀ ನಾಲ್ಕು ಗುಡ ಮಧ್ಯದಲ್ಲಿ ಇರ್ತಾರೆ. ಸೊ ಜಾಸ್ತಿ ನಾವು ಫೋಕಸ್ ಮಾಡ್ತಾ ಸ್ಪೈನಲ್ ಕಾರ್ಡ್ ಇಂಜುರಿ ಆದಂತ ವ್ಯಕ್ತಿಗಳನ್ನ ನಾವು ಹೊರಗಡೆ ತರೋಂತ ಕೆಲಸಗಳು ಮಾಡ್ತಾ ಇದೀವಿ. ಅಕಸ್ಮಾತ್ ಬೇರೆಯವರು ಯಾರನ್ನ ಬಂದು ಕೇಳಿದ್ರೆ ಅಂದ್ರೆ ಅವ್ರಿಗೆ ವಿಲ್ಚರ್ಸ್ ನೀಡಿದೆ ಅಂದ್ರೆ ಕಾಮನ್ ಆಗಿ ನಾವು ಕೊಡ್ತೀವಿ, ತೊಂದರೆ ಇಲ್ಲ ಸರ್. ಜಾಸ್ತಿ ಫೋಕಸ್ ಮಾಡ್ತಿರೋದು ನಾವು ಸ್ಪೈನಲ್ ಕಾರ್ಡ್ ಇಂಜುರಿ ಆದಂತ ವ್ಯಕ್ತಿಗಳಿಗೆ. ಸೊ ಅದನ್ನು ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನ ಕೊಟ್ರಿ. ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ, ಈ ಒಂದು ಅಸೋಸಿಯೇಷನ್ ಬಗ್ಗೆ ನೀವು ಬಹಳ ಉತ್ತಮವಾದ ಮಾಹಿತಿಯನ್ನ ಕೊಟ್ರಿ. ಈಗ ಕಾರ್ಯಕ್ರಮ ಕೇಳುಗರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಕಾಂಟ್ಯಾಕ್ಟ್ ಯಾರನ್ನ ಮಾಡಬೇಕು ಅದ್ರ ಬಗ್ಗೆ ತಿಳಿಸಿ. ಖಂಡಿತ
0: ಸರ್. ಇದ್ರ ಜೊತೆಗೆ ಇನ್ನೊಂದು ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಫ್ರಂಟ್ ಲೈನ್ ವರ್ಕರ್ಸ್, ಆಶಾ ವರ್ಕರ್ಸ್ ಮತ್ತೆ ಅಂಗನವಾಡಿ ಟೀಚರ್ಸ್, ನಾವೇನ್ ಮಾಡ್ತೀವಿ ಅಂತಂದ್ರೆ ಮಂತ್ಲಿ ಮೀಟಿಂಗ್ ಇರುತ್ತೆ ಸರ್ ಅವ್ರದ್ದು PHCಗಳಲ್ಲಿ. ಸೊ ಆ PHCಗಳಲ್ಲಿ ಮೀಟಿಂಗ್ ಇದ್ದಾಗ ನಮ್ಮ ಪ್ರೋಗ್ರಾಮ್ ಬಗ್ಗೆ ನಾವು ಅವರಿಗೆ ಅವೇರ್ನೆಸ್ ಅನ್ನ ಮೂಡಿಸ್ತೀವಿ, ಮತ್ತೆ ಅವ್ರ ಕಡೆಯಿಂದ ನಮಗೆ ತುಂಬಾ ಐಡೆಂಟಿಫಿಕೇಶನ್ ಆಗುತ್ತೆ. ಸೊ ಫ್ರಂಟ್ ಲೈನ್ ವರ್ಕರ್ಸ್ ಆದ ಆಶಾ ವರ್ಕರ್ಸ್ ಮತ್ತೆ ಅಂಗನವಾಡಿ ಟೀಚರ್ಸ್ ಗಳಿಗೂ ನಾನು ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ತುಂಬಾ ಥ್ಯಾಂಕ್ಸ್. ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಆದ ವ್ಯಕ್ತಿಗಳು ನಮಗೆ ಸಂಪರ್ಕಿಸಬೇಕಾದ ನಂಬರ್ಗಳು, ಶೀತಲ್ ದಳ್ವಿ ಅಂತ ನನ್ನ ಹೆಸರು, 9741077217.
2: ನಮ್ಮನ್ನು ಸಂಪರ್ಕಿಸಬೇಕಾದ್ರೆ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಯಾರನ್ನು ಸ್ಪೈನಲ್ ಕಾರ್ಡ್ ಇಂಜುರಿ ಆದಂತ ವ್ಯಕ್ತಿಗಳು ಯಾರನ್ನು ಕಂಡು ಬಂದಲ್ಲಿ ನಮ್ಮ ನಂಬರ್ ಬಂದ್ರೆ 9535734456.
1: ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟ ಅತಿಥಿಯಾಗಿ ಭಾಗವಹಿಸಿರುವ ನಮ್ಮ ಫಲಸ್ವಾಮಿ ಅವರು, ಹಾಗೇನೆ ಶೀತಲ್ ದಳ್ವಿ ಅವರು, ಇಬ್ಬರಿಗೂ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂಡ್ ನಮಸ್ಕಾರ.
0: ಧನ್ಯವಾದ ಸರ್. ನಮಸ್ಕಾರ.

0: ಪ್ರೊಫೆಷನಲ್ ಕೂತಿದ್ದೀನಿ. ಭಾಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಕೆ ಎಲ್ ಇ ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತು ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೈನುಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ವಿಶೇಷ ಸಂದರ್ಶನದೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಫಲಾನುಭವಿಗಳಾದ ಶ್ರೀ ಕೃಷ್ಣ ಲಮಾಣಿ ಅವರು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಕೃಷ್ಣ ಸರ್.
2: ನಮಸ್ಕಾರ.
1: ಮೊದಲನೇದಾಗಿ ಅಸೋಸಿಯೇಷನ್ ಬಗ್ಗೆ, ಅದರಿಗಿಂತ ಮುಂಚೆ ಈ ಒಂದು ಅಪಘಾತ ನಿಮ್ಮೊಂದಿಗೆ ಹೇಗಾಯಿತು ಅದರ ಬಗ್ಗೆ ತಿಳಿಸಿ.
2: ನನಗೆ 2016 ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದ ತಕ್ಷಣ ನಮ್ಗೆ 2-3 ವರ್ಷದಲ್ಲಿ APD ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು, ನಮ್ಮಪ್ಪ ಹೊರಗಡೆ ವೀಲ್ ಚೇರ್ ಮೇಲೆ ಕೂತಿದ್ರು. APD ಬಂದು ಕೇಳಿದ್ರು ನಮಗೆ ಯಾರು ಏನಾಗಿದೆ ಅಂತ ಹಿರಿಕೇಶಿ. ಆವಾಗ ನಮಗೆ APD ಬಂದು ಪಾಲ್ಸಮಿಸ್ತಾರೆ. ಮನೆಗೆ ಬಂದರು, ಮನೆಗೆ ಬಂದು ನಮಗೆಲ್ಲ ಮೆಡಿಸಿನ್ ಕಿಟ್ ಎಲ್ಲ ಕೊಟ್ಟು ನಮಗೆ ಇದೆಲ್ಲ ಮಾಡಿದ್ರು. ಆವಾಗ ನಮ್ಗೆ ಪರಿಚಯ ಆಯಿತು APD.
1: ಸೊ ಈ ಒಂದು ಅಸೋಸಿಯೇಷನ್ ಮುಖಾಂತರ ಯಾವೆಲ್ಲ ಸೌಲಭ್ಯಗಳು ನಿಮಗೆ ಸಿಕ್ಕಿದೆ ಅದ್ರ ಬಗ್ಗೆ ತಿಳಿಸಿ.
2: ಕೋವಿಡ್ ಟೈಮಲ್ಲಿ ಕಿಟ್ಗಳು ಕೊಟ್ಟಿದ್ದಾರೆ ಸರ್, ರೇಷನ್ ಕಿಟ್ ಕೊಡ್ತಾರೆ ಸರ್. ಈಗ ಪ್ರತಿ 3 ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ಸರ್ ಮೆಡಿಸಿನ್ ಕಿಟ್ ಕೊಡ್ತಾರೆ ಸರ್. 3 ತಿಂಗಳ ಮೆಡಿಸಿನ್ ಕಿಟ್ ಕೊಡ್ತಾರೆ. 15 ದಿನಕ್ಕೆ ಬಂದು ಮನೆಗೆ ಬರ್ತಾರೆ, ಚೆಕ್ ಮಾಡ್ತಾರೆ ಸರ್. ಯಾವ ಥರ ಎಲ್ಲ ಹೇಳ್ಕೊಡ್ತಾರೆ ಸರ್, ಎಲ್ಲ ಅವರು A to Z ಹೆಂಗಿರಬೇಕು, ಏನು ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಸರ್.
1: ಅಪಘಾತ ಆದ ತಕ್ಷಣ ಯಾವೆಲ್ಲ ಚಾಲೆಂಜಸ್ ನೀವು ಎದುರಿಸಿದ್ರ? ಅಸೋಸಿಯೇಷನೊಂದಿಗೆ ನೀವು ಕಾಂಟ್ಯಾಕ್ಟ್ ಆದ ತಕ್ಷಣ ಆ ಚಾಲೆಂಜಸ್ ಯಾವ ರೀತಿ ನಿಮಗೆ ಅವರು ಸೌಲಭ್ಯಗಳು ಕೊಟ್ಟರು ಅದ್ರ ಬಗ್ಗೆನೂ ತಿಳಿಸಿ. ಮೊದಲನೇದಾಗಿ ಅಪಘಾತ ಆದ ತಕ್ಷಣ ನಿಮ್ಮ ಚಾಲೆಂಜಸ್ ಅದ್ರ ಬಗ್ಗೆ ತಿಳಿಸಿ.
2: ಈಗ ಅಪಘಾತ ಆದ ತಕ್ಷಣ ನಮ್ಗೆ ಯಾರು ಗೈಡೆನ್ಸ್ ಮಾಡೋರಿಲ್ಲ. ಡಾಕ್ಟರ್ ಹೇಳ್ತಾರೆ ಮನೆಗೆ ಹೋಗಿ ವಾಯ ಮಾಡಿ ಅಂತ ಅಷ್ಟೇ ಹೇಳ್ತಾರೆ. ಬಟ್ ನಾವು ಒಂದು ಕಡೆ ಕೂತ್ಕೊಂಡು ನಮ್ಗೆ ಗೊತ್ತಿಲ್ಲ, ಬೆಡ್ ಸೋರ್ ಆಗಿಬಿಟ್ಟಿತ್ತು. ಬೆಡ್ ಸೋರ್ ಆದ ತಕ್ಷಣ ಎಷ್ಟೋ ರೊಕ್ಕ ಹಾಕಿದ್ರು ಕಡಿಮೆ ಆಗ್ತದೆ, ನಂಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತೇ ಇಲ್ಲ. ಹೆಂಗಿರಬೇಕು ಇದು ನಮ್ಗೆ ಅದು ಹತ್ರನೂ ಇದು ಆ ಕಡೆ ಕಡೆ ಓಡಾಡೋಕ್ಕೂ ಬರ್ತಿರಾಕಿರಲ್ಲ. ಬಟ್ ಎರಡು APD ಸಂಸ್ಥೆಯವ್ರ ಪೈ ಭೇಟಿ ಆಗಿದ ತಕ್ಷಣ ಅವರೇನೋ ಸೊಲ್ಯೂಷನ್ ಕೊಟ್ಟರು ನಮಗೆ, ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿದರು. ಆವಾಗ ಬೆಡ್ ಸೋಲ್ ಸ್ವಲ್ಪ ಕಡಿಮೆ ಆಗಿದೆ. ಲಾಸ್ಟ್ ಫೈನಲ್ ಟೇಸ್ ಹೋಗಿತ್ತು ಸರ್, 4 ವರ್ಷ ಆಯಿತು ಬೆಡ್ ಸೋಲ್ ಒಟ್ಟಕ್ಕೆ ಕಡಿಮೆ ಆಗಲಿಲ್ಲ. ಲಾಸ್ಟಿಗೆ ಬೆಂಗ್ಳೂರು ಹೋಗಿ ಆಪ್ರೇಷನ್ ಮಾಡ್ಕೊಂಡು ಬಂದಾಗ ಇವಾಗ ಆರಾಮಾಗಿದ್ದೀನಿ ಸರ್.
1: ಈಗ ವೃತ್ತಿ ನಿಮ್ದೇನು ಅದ್ರ ಬಗ್ಗೆ ತಿಳಿಸಿ, ಹೇಗೆ ಕೆಲಸ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸಿ.
2: ಇವಾಗ ನಾನು 8 ವರ್ಷ ಆಯಿತು ಮನೆಯಲ್ಲಿದ್ದೆ ಸರ್. ಇವಾಗ ನಾನು 1-2 ತಿಂಗಳಾಯಿತು ಜೊಮಾಟೋಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೆಲ್ಕೋ ಫೌಂಡೇಶನ್ ಹಾಗೂ APD ನಮಗೆ ವೀಲ್ ಚೇರ್ ಸ್ವಲ್ಪ ಸಜೆಷನ್ ಮಾಡಿದ್ದಾರೆ. ಇವಾಗ ನಾನು 2-3 ತಿಂಗಳಾಯಿತು ಹೊರಗಡೆ ಬಂದು ದುಡಿತಾ ಇದ್ದೀನಿ. ಈಗ 4th, 4th, 5th ಇರ್ತಾರೆ, ಒಬ್ಬರು ಬರ್ತಾರೆ, ಒಬ್ಬರು ಬರಲ್ಲ ಆರ್ಡರ್ ತಗೋಕೆ. ಬಟ್ ಅವರು ಸೀನಿಯರ್ ಜನರು ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಬಟ್ ಅವ್ರು ತಗೊಳ್ಳಿ ಬರೋಕ್ಕಾಗಲ್ಲ, ನಾವು ನೋಡ್ರಿ ಹ್ಯಾಂಡಿಕ್ಯಾಪ್ ನಮಗೆ ನಡೆಯೋಕ್ಕಾಗಲ್ಲ. ಬಟ್ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡಿ, ಒಬ್ರು ಹೆಲ್ಪ್ ಮಾಡ್ತಾರೆ, ಒಬ್ರು ಹೆಲ್ಪ್ ಮಾಡಲ್ಲ ಸರ್. ಖಂಡಿತ ಎಲ್ಲರೂ 90% ಹೆಲ್ಪ್ ಮಾಡ್ತಾರೆ ಸರ್ ನಮಗೆ.
1: ನಾರ್ಮಲಿ ಜನರು ಈಗ ಏನಾದರೂ ಆರ್ಡರ್ ಅಂತ ಮಾಡಿದರೆ ಅವ್ರು ಖಂಡಿತ ತಕ್ಷಣ ಬನ್ನಿ ಅಂತ ಹೇಳ್ತಿರ್ತಾರೆ, ಫಾಸ್ಟ್ ಡೆಲಿವರಿ. ನಿಮ್ಮ ಒಂದು ಈ ಒಂದು ಪರಿಸ್ಥಿತಿಯಲ್ಲಿ ಯಾರಾದರೂ ಆ ಥರ ಕಸ್ಟಮರ್ ನೀವು ಎದುರಿಸಿದ್ದೀರಾ?
2: ಇಲ್ಲ ಇಲ್ಲ ಸರ್, ಅವ್ರೇನು ಹೇಳಿ ನಮಗೆ ಪ್ರಾಬ್ಲಮ್ ಮಾಡಿಲ್ಲ ಸರ್. ನಾವು ಹೇಳಿದ ತಕ್ಷಣ ಅವ್ರು ಸರಿ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಸರ್. ನಿಮಗೆ ನಮಗೆ ನಾವೇನು ಹೇಳಿದ್ರು ಅವರು ನಾವು ಸರ್ ನಾ ಹ್ಯಾಂಡಿಕ್ಯಾಪ್ ಇದ್ದೀನಿ ಅಂದ ತಕ್ಷಣ ಬಂದ್ಬಿಡ್ತಾರೆ. ಬಂದ ತಕ್ಷಣ ನಮ್ಗೆ ಇದು ಏನು ಯಾರೇನು ಕಿರಿಕಿರಿ ಮಾಡಲ್ಲ ಸರ್. ಬಟ್ ಅವರು ಪೇಷಂಟ್ ಇದ್ದರೆ ಅಲ್ಲೇ ಪ್ರಾಬ್ಲಮ್ ಆಗುತ್ತೆ ಸರ್. ಆಗಿದೆ ಸರ್, ಇಲ್ಲಿ ಕಾಕ್ತಿ ವೇಷಲ್ಲಿ ಮೊನ್ನೆ ಆರ್ಡರ್ ಇತ್ತು ಸರ್. ಅವರು ಐಸೋಲೇ ಇದ್ದಾರೆ ಪೇಷಂಟ್, ಅವ್ರು ಆರ್ಡರ್ ಮಾಡಿದ್ದಾರೆ ಇಡ್ಲಿ. ನಾನು ನೋಡ್ರೆ ಪೇಷಂಟ್, ಹೊರಗಡೆ ಯಾರೂ ಇಲ್ಲ ಸರ್ ಪೇಷಂಟ್. ಅವ್ರು ಸೆಕ್ಯೂರಿಟಿ ಇಲ್ಲ ಸರ್ ಅಲ್ಲಿ. ಅವ್ರು ಅಂತ ಇದ್ದಾರೆ ನಾನು ಬರ್ತಿದ್ದೆಪ್ಪ, ನಾನು ಐಸೋಲೇ ಇದ್ದೆ, ನಾನು ಹೆಂಗೆ ಬರಲಿ ಅಂತ ಅವರು. ಬಟ್ ಲಾಸ್ಟಿಗೆ ಏನು ಮಾಡಿದೆ ನಾನು, ಒಬ್ಬರು ಹೊರಗಡೆ ಒಬ್ಬ ಸ್ಟೂಡೆಂಟ್ ಇದ್ದ, ಅವ್ನಿಗೆ ಹೇಳಿದೆ ಹಂಗಾರೆ ಸರ್ ಕೊಟ್ಟು ಬಂದ್ರೆ ಸರ್, ಹೆಲ್ಪ್ ಮಾಡಿದ್ರು ಸರ್. ಈ ಥರ ಪ್ರಾಬ್ಲಮ್ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲ್ ವ್ಯಕ್ತಿ ಅಂದ್ರೆ ಯಾರು ಪ್ರಾಬ್ಲಮ್ ಮಾಡಲ್ಲ ಸರ್. ಅದು ಬಂತು ಎಷ್ಟೊಂದು 4th floor ಇಲ್ಲಿ 5th floor ಬಂದು ತಕ್ಷಣ ತೊಗೊಂಡು ಹೋಗ್ಬಿಡ್ತಾರೆ ಸರ್, ಯಾರು ಏನು ಮಾಡಲ್ಲ ಸರ್.
1: ಯಾವ ರೀತಿ ಬದಲಾವಣೆ ಆಗಿದೆ ಅಪಘಾತ ಆದ ತಕ್ಷಣ ಜೀವನದಲ್ಲಿ ಅದ್ರ ಬಗ್ಗೆ ತಿಳಿಸಿ
2: ಸರ್. ಈಗ 6 ತಿಂಗಳಲ್ಲಿ ತುಂಬ ಬದಲಾವಣೆ ಆಗಿದೆ ಸರ್. ಹೊರಗಿನ ಜಗತ್ತು ನೋಡ್ತಾ ಇದ್ದೀನಿ, ಇಡೀ ಬೆಳಗಾವಿ ತಿರುಗಾಡಿದ್ದೀನಿ ಸರ್. ಭಾಳ ಅಂದ್ರೆ ಭಾಳ ಖುಷಿ ಆಗಿದೆ ಸರ್ ನನಗೆ. APD ಸಂಸ್ಥೆಗೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಅವರಿಂದ ನನಗೆ ಭಾಳ ಅಂದ್ರೆ ಭಾಳ ಜೀವನ ಬದಲಾಗಿದೆ. ಇಲ್ಲಾಂದ್ರೆ ಅಷ್ಟೊತ್ತಿಗೆ ನಾನು ಮೆಂಟಲ್ ಆಗಿದೆ ಸರ್ ನನಗೆ. ಲಾಸ್ಟ್ ಫೈನಲ್ ಟೇಜ್ ಇತ್ತು ಸರ್, ಅವಾಗ ನಾನು ಬೆಡ್ ಸೋರ್ ಆರಾಮ್ ಮಾಡ್ಕೊಂಡು 1 ವರ್ಷ ಬೆಂಡ್ ಮನೇಲಿ ರೆಸ್ಟ್ ಮಾಡಿ ನೀವು ಮಿಷನ್ ವೀಲ್ ಚೇರ್ ಕೊಟ್ಟರು. ಆಮೇಲೆ ಜೊಮಾಟೋದಲ್ಲಿ ಡೈಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ತುಂಬ ಅಂದ್ರೆ ತುಂಬ ಬದಲಾಗಿದೆ ಸರ್.
1: ಅಪಘಾತಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ ಅದ್ರ ಬಗ್ಗೆ
2: ಸರ್? ನಾವು ಅಪಘಾತಕ್ಕಿಂತ ಮುಂಚೆ ನಾವು ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ವಿ, ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದೆ, ಕಾಂಟ್ರಾಕ್ಟ್ ಬೇಸಿಸ್ಗೆ ಮಾಡ್ತಿದ್ದೆವು ಸರ್. ಬಟ್ ನಮ್ಮ ಸ್ಯಾಲ್ರಿ ಹೆಚ್ಚಾಗೋ ಟೈಮೆಲ್ಲ ಆಕ್ಸಿಡೆಂಟ್ ಆಯ್ತು ಸರ್, ಬೈ ಮಿಸ್ಟೇಕ್. ನಮ್ಮ ಮನೇಲಿ ಒಬ್ಬನೇ ಸರ್ ನಾನು, ಅಪ್ಪ ಅಮ್ಮ ಏಜ್ ಆಗಿದೆ ಸರ್. ಇವಾಗ ನನ್ನ ಮೈಂಡ್ ಫ್ರೆಶ್ ಆಗಿದೆ ಸರ್, ಒಂದು 300-400 ದುಡಿತಾ ಇದ್ದೀನಿ ಸರ್.
0: ದಿನಚರ್ಯ ಬಗ್ಗೆ ತಿಳಿಸಿ, ನಿಮ್ಮ ಡ್ಯೂಟಿ ಯಾವಾಗಿಂದ ಆರಂಭ, ಒನ್ ಡೇನಲ್ಲಿ ಎಷ್ಟು ಡೆಲಿವರಿ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ
2: ಸರ್. ನಾನು ಬೆಳಿಗ್ಗೆ 5-5:30 ಹೇಳ್ತೀನಿ ಸರ್. ಒಂದೂವರೆ ತಾಸು ನಾನು ವ್ಯಾಯಾಮ ಮಾಡ್ತೀನಿ, ಸ್ವಲ್ಪ ಸ್ಟ್ಯಾಂಡಿಂಗ್ ಮಾಡೋದು, ಸ್ವಲ್ಪ ಪುಷಪ್ ಮಾಡೋದು, ಡಿಪ್ಸ್ ಹೊಡೆದು ಮಾಡ್ತೀನಿ ಸರ್. 6:30-7 ಮನೆಗೆ ಬಿಡ್ತೀನಿ ಸರ್. 7:00-10 ಮಟ್ಟ ನಾನು ಕೆಲಸ ಮಾಡ್ತೀನಿ ಸರ್. ಮನೆ ಮುಟ್ಟಬೇಕಾದ್ರೆ 10:00 ಆಗುತ್ತೆ ಸರ್. ಆಮೇಲೆ ನಾನು ಮನೆಗೆ ಹೋಗಿ ಊಟ ಗಿಟ ಮಾಡಿ ಸ್ವಲ್ಪ ಸೈಡ್ ಮಲ್ಕೊಂಡ್ಬಿಡ್ತೀನಿ ಸರ್, ಯಾಕಂದ್ರೆ ಬೆಡ್ ಸರ್ ಆಗಬಾರಂತ ಹೇಳಿ ಸರ್. ಒಂದು 4-5 ತಾಸು ರೆಸ್ಟ್ ಮಾಡ್ತೀನಿ, ಮತ್ತು ಸಾಯಂಕಾಲ 4 ಗಂಟೆಗೆ ಬರ್ತೀನಿ ಸರ್. ಸಾಯಂಕಾಲ 4:00-6:30 ಮಟ್ಟ ಕೆಲಸ ಮಾಡ್ತೀನಿ ಸರ್. ಮತ್ತೆ ಸಾಯಂಕಾಲ 6:00-7:00 ಮನೆಗೆ ಹೋಗ್ತೀನಿ ಸರ್. ರೆಸ್ಟ್ ಮಾಡಿ ಊಟ ಗಿಟ ಮಾಡಿ 9:00-10 ಮಲ್ಕೊಂಡ್ಬಿಡ್ತೀನಿ ಸರ್.
0: ಪ್ರತಿನಿತ್ಯ ಎಷ್ಟು ಆರ್ಡರ್ ಡೆಲಿವರ್ ಮಾಡ್ತೀರಿ ಅದ್ರ ಬಗ್ಗೆ
2: ಸರ್? 8 ಆಗುತ್ತೆ, 10 ಆಗುತ್ತೆ, 12 ಆಗುತ್ತೆ ಸರ್. ಒಂದೊಂದ್ಸಲ ಈ ಆರ್ಡ್ರದ್ದು ತುಂಬ ದೂರ ಕೊಟ್ಟರೆ ಕಡಿಮೆ ಆಗುತ್ತೆ, ಇಲ್ಲೇ ಎಲ್ಲ ಲೋಕಲ್ ಕೊಟ್ಟರೆ 10-12 ಆರ್ಡರ್ ಆಗುತ್ತೆ ಸರ್.
0: ಅಂಥ ಸಂದರ್ಭದಲ್ಲಿ ಈ ವೀಲ್ ಚೇರ್ನಲ್ಲಿಯೇ ನೀವು ಡೆಲಿವರಿ ಮಾಡ್ತೀರಾ? ಎಷ್ಟು ದೂರ ಹೋಗ್ಬೋದು ಇದರಲ್ಲಿ ಆದ್ರೂ ತಿಳಿಸಿ, ಇದ್ರ ಸ್ಪೆಸಿಫಿಕೇಶನ್ ಬಗ್ಗೆ ಸ್ವಲ್ಪ
2: ಸರ್. ನಾನು ಕೊಟ್ಟಿದ್ದಾರೆ ಸರ್, 5 ಕಿಲೋಮೀಟರ್ ಅಪ್ ಡೌನ್, 10 ಕಿಲೋಮೀಟರ್ ಕೊಟ್ಟಿದ್ದಾರೆ ಸರ್. ಅಪ್ ಡೌನ್ 8 ಕಿಲೋಮೀಟರ್ ಕೊಟ್ಟಿದ್ದಾರೆ, ಎಲ್ಲ ಕಡೆ ಹೋಗಿ ಬಂದಿದೆ ಸರ್. ಕಚ್ಚಾ ರೋಡಲ್ಲಿ ಎಲ್ಲ ಕಡೆ ಹೋಗಿ ಬರುತ್ತೆ ಸರ್. ಬಟ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ನನ್ನ ಗಾಡಿ ವೀಲ್ ಚೇರ್ ಇದೆ, 4 ಕಿಲೋಮೀಟರ್ ಒಳಗಡೆ ಕೊಡಿ ಅಂತ ಹೇಳಿದ್ದೀನಿ ಸರ್. ಅವ್ರು ನೋಡ್ತೀನಿ ಅಂತ ಹೇಳ್ತಾರೆ.
0: ಈ ಕೆಲಸ ಮಾಡೋ ಕಂಪನಿ ಎಷ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ ಈ ಒಂದು ಸಂದರ್ಭ?
2: ತುಂಬ ಅಂದರೆ ತುಂಬ ಹೆಲ್ಪ್ ಮಾಡೋದು ಸರ್. ಈ ಬೇರೆ ಕಸ್ಟಮರ್ಗೆ 20 ರೂಪಾಯಿ ಕೊಡುತ್ತೆ, ನಮಗೆ 80 ರೂಪಾಯಿ ಕೊಡುತ್ತೆ ಸರ್. ಒಂದು ಆರ್ಡ್ರಿಗೆ ನಾರ್ಮಲ್ ವರ್ಷಕ್ಕೆ 20 ಕೊಡ್ತಾರೆ, ನಮಗೆ 80 ಕೊಡ್ತಾರೆ. ಅವ್ರು ಹ್ಯಾಂಡಿಕಾಪ್ದವ್ರು ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ಜಮೋಟೋದವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಸರ್. ನಮಗೆ 100 ರೂಪಾಯಿ ಯೋಗ್ಯತೆ ಇಲ್ಲ ಸರ್, ಅವ್ರು 80 ರೂಪಾಯಿ ಕೊಡ್ತಾರೆ ಸರ್. ಒಂದು ಡೈಲಿ ನಾನು 400-500 ಮಾಡ್ಕೋತೀವಿ ಸರ್. ತುಂಬ ಅಂದ್ರೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಜಮೋಟೋದವ್ರು ಸರ್.
0: ಈ ಫೌಂಡೇಶನ್ದವ್ರಿಗೆ ನೀವು ಭೇಟಿಯಾದಾಗ ಯಾವ ರೀತಿ ಚಿಕಿತ್ಸೆಗೆ ಏನೆಲ್ಲ ಅವ್ರು ಸಹಾಯ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಅವ್ರು ಗೈಡೆನ್ಸ್ ಮಾಡ್ತಾರೆ ಸರ್, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಿ. ಬೆಡ್ಸ್ ಅವ್ರು ನೋಡ್ತಾರೆ, ಡ್ರೆಸ್ಸಿಂಗ್ ಮಾಡ್ತಾರೆ, ಡ್ರೆಸ್ಸಿಂಗ್ ಮೆಟೀರಿಯಲ್ ಕೊಟ್ಟುಕೊಡ್ತಾರೆ ಸರ್. ಪ್ರತಿ ತಿಂಗಳಿಗೆ 15-20 ದಿನ ಒಂದ್ಸಲ ಮನೆ ಬಂದು ಭೇಟಿ ಕೊಡ್ತಾರೆ ಸರ್. ಏನು ಮಾಡ್ತಾ ಇದಾರೆ, ವೀಲ್ ಚೇರ್ ಕೊಡ್ತಾರೆ ಸರ್. ನಮಗೇನು ಬೇಕಲ್ಲ ಸರ್ ಎಲ್ಲ ಕೊಡ್ತಾರೆ, ಮತ್ತು ಗೈಡೆನ್ಸ್ ಮಾಡ್ತಾರೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ. ಮತ್ತು ಎನಿ ಟೈಮ್ ಫೋನಲ್ಲಿ ಕಾಂಟ್ಯಾಕ್ಟ್ ಇಟ್ಟಿರ್ತಾರೆ, ನಮ್ಮ ನೋಡಿ ಪಲ್ಸಮ್ ಸರ್ ಇಸ್ತಿಲ್ ಮಾಡೋ ಕಾಂಟ್ಯಾಕ್ಟ್ ಇರ್ತಾರೆ, ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ತಾರೆ. ಖಂಡಿತ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ಸರ್. ಅವರಿಲ್ಲಾಂದ್ರೆ ನಾವಿಲ್ಲ ಸರ್. ಒಂದೇ ಮಾತು ಹೇಳಬೇಕಂದ್ರೆ ಎಬಿಡಿ ಸಂಸ್ಥೆ ಇಲ್ಲಾಂದ್ರೆ ನಾವಿಲ್ಲ ಸರ್.
0: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಫಲಾನುಭವಿಗಳಾದ ಕೃಷ್ಣ ಲಮಾಣಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ನೀವು ವ್ಯಾಯಾಮದ ಬಗ್ಗೆ ಹೇಳಿದರೆ, ನಾರ್ಮಲಿ ಆರೋಗ್ಯವಾದ ವ್ಯಕ್ತಿನೂ ಮಾಡೋದಿಲ್ಲ, ಆದರೆ ನೀವು ಮಾಡ್ತೀರಾ, ಇದು ಒಂದು ಬಹಳ ದೊಡ್ಡ ಸ್ಫೂರ್ತಿಯಾಗುತ್ತೆ ಕೇಳುಗರಿಗೆ. ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿ, ವ್ಯಾಯಾಮ ಎಷ್ಟು ಬದಲಾವಣೆ ತಂದಿದೆ ನಿಮ್ಮ ಜೀವನದಲ್ಲಿ, ಆ್ಯಂಡ್ ಯಾವ ರೀತಿ ಮಾಡಬೇಕು, ಇದನ್ನು ನಿಮಗೆ ಯಾರು ಸಲಹೆ ಅಥವಾ ಹೆಲ್ಪ್ ಮಾಡ್ತಾರೆ ಅದ್ರ ಬಗ್ಗೆನೂ ತಿಳಿಸಿ.
2: ನಮಗೆ ಎಪಿಡಿ ಸಂಸ್ಥೆಯಿಂದ ವಾಕರ್ ಕೊಟ್ಟಿದ್ದಾರೆ. ವಾಕರ್ ಮಾಡಿ ಒಂದು 1/2 ತಾಸು ನಿಂದಿರ್ತೀವಿ, ನಿಂದಿರೋದು ಕುಂದ್ರದು ನಿಂದಿರೋದು ಕುಂದ್ರದು ಮಾಡ್ತೀವಿ ಕಾಟನ್ನಲ್ಲಿ. ಆಮೇಲೆ ಕಾಟನ್ ಮೇಲೆ ಉಲ್ಟಾ ಮಲ್ಕೋತೀವಿ, ಉಲ್ಟಾ ಮಲ್ಕೊಂಡು ಡಿಸ್ ಮಾಡ್ತೀವಿ. ಇದು ಮಲ್ಕಾಲ ಮೇಲೆ ನಿಂತಿರ್ತೀವಿ ಅಂದರೆ ನಮ್ಮ ಎಲ್ಲ ಹಗರಾಗುತ್ತೆ. ವ್ಯಾಯಾಮ ಮಾಡಲಿಕ್ಕಂದ್ರೆ ಪೂರಾ ಏನು ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ, ಆ ಥರ ಇದು ಆಗುತ್ತೆ. ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಸರ್. ಆ ತಕ್ಷಣ ಸ್ವಲ್ಪ ಈ ಎಲ್ಲ ಜೋಕಾಗ ಮಾಡಿ ಫ್ರೆಶ್ ಆಗಿಬಿಡ್ತೀವಿ ಸರ್. ಕೆಲಸ ಮಾಡೋಕ್ಕೆ ಮನಸ್ಸಾಗುತ್ತೆ ಸರ್. ಅಂದರೆ ಒಂದೇ ಕಡೆ ಮಲ್ಕೊಂಡ್ರೆ ಅದು ಆಗಲ್ಲ ಸರ್. ಮೈಂಡ್ ಏನೋ ಒಂಥರ ಬ್ಲಾಕು, ಕೋಪ, ಏನೋ ಒಂಥರ ತಲೆಯಲ್ಲಿ ಟೆನ್ಷನ್ ಬರುತ್ತೆ ಸರ್. ವಾಯ್ ಮಾಡಿದ ತಕ್ಷಣ ಸ್ವಲ್ಪ 5-10 ನಿಮಿಷ ರಿಲೀಸ್ ಆಗುತ್ತೆ ಅಷ್ಟೇ. ಡೈಲಿ ಮಾಡಲೇಬೇಕು ಸರ್. ಮಾಡಿದಾಗ ನಮಗೇನು ಇದು ಈ ಥರ ನಮಗೆ ಪೇನ್ ಆಗಲ್ಲ ಸರ್. ಮಾಡ್ಲಿಕ್ಕಂದ್ರೆ ಪೇನ್ ಆಗುತ್ತೆ ಸರ್. ಸ್ಟ್ಯಾಂಡಿಂಗ್ ಮಾಡಲೇಬೇಕು. ಬೆಳಿಗ್ಗೆ ಸಾಯಂಕಾಲ ಮಾಡೇ ಮಾಡ್ತೀನಿ ಸರ್. ನಾನು 2 ಟೈಮ್ ಮಾಡ್ತೀನಿ ಬೆಳಿಗ್ಗೆ ಸಾಯಂಕಾಲ. ಖಂಡಿತ ಮಾಡಲಿಕ್ಕಂದ್ರೆ ನನಗೆ ಏನೋ ಒಂಥರ ಪೇನ್ ಆಗದಂಗೆ ಆಗುತ್ತೆ ಸರ್ ಅಷ್ಟೇ.
0: ಭಾಳ ಮೋಟಿವೇಟಿಂಗ್ ಇದೆ ತಮ್ಮ ಸ್ಟೋರಿ. ಆ ಸಂದರ್ಭದಲ್ಲಿ ಚಾಲೆಂಜಸ್ ಬಗ್ಗೆ ನಾವು ಮಾತನಾಡಿದ್ವಿ, ದಿನಚರ್ಯದ ಬಗ್ಗೆ ಮಾತನಾಡಿದ್ವಿ, ಜನರ ಒಂದು ಸಪೋರ್ಟ್ ಹೇಗಿದೆ? ಯಾಕೆಂದರೆ ಯಾರೇ ಒಂದು ಇಂಥ ಒಂದು ಪರಿಸ್ಥಿತಿಯಲ್ಲಿ ನೋಡಿದರೆ ಆ ಒಂದು ಏನಂತಾರೆ ಸಿಂಪತಿ ತೋರಿಸ್ತಾರೆ. ನಿಮಗೆ ಯಾವ ರೀತಿ ಇದು ಮಾಡಿದ್ದಾರೆ ಜನರು ಅದ್ರ ಬಗ್ಗೆ ತಿಳಿಸಿ.
2: ಈಗ ಸರ್ ಜೊಮ್ಯಾಟೋದಲ್ಲಿ ವರ್ಕ್ ಮಾಡಬೇಕಾದ್ರೆ ಎಲ್ಲರೂ ವಿಡಿಯೋ ಮಾಡ್ತಾರೆ, ತಮ್ಮ ತೋರಿಸ್ತಾರೆ ರನ್ನಿಂಗ್ ಗಾಡಿಯಲ್ಲೇ, ಸಲ್ಯೂಟ್ ಅಪ್ ಅಂತ ಮಾಡ್ತಾರೆ. ನೀ ಕೆಲಸ ಮಾಡ್ತಾ ಇದೀಯಪ್ಪ ಅಂತ ನಮ್ಮ ನೋಡಿ ನಾನು ನಿನ್ನ ನೋಡಿ ಕಲಿಬೇಕಂತಾರೆ ಸರ್. ಆಯ್ತಾ, ನಾನು ಅವ್ರಿಗೆ ಇದು ಈ ತಪ್ಪಿಟ್ಟು ಮಾಡ್ತೀನಿ ಸರ್. ಸಲ್ಯೂಟ್ ಮಾಡ್ತಾರೆ ಸರ್. ಭಾಳ ಇದ್ರ ಜನ್ರೇಷನ್ ಅವ್ರು ನೋಡ್ತಾರೆ ಗಾಡಿ ಹೆಂಗಿದೆ ಹೆಂಗಿದೆಪ್ಪ ಅಂತ. ಅವ್ರಿಗೆ ಶಾಕ್ ಆಗಿದೆ, ಯಾವ ಗಾಡಿ ಯಾವ ಗಾಡಿ ಎಲ್ಲ ಕೇಳ್ತಾರೆ. ಅವ್ರಿಗೆ ಹೇಳ್ತೀನಿ ಚಾರ್ಜಿಂಗ್ ಗಾಡಿ ಅಂತೆಲ್ಲ ಹೇಳ್ತೀನಿ. ಬಟ್ ವಿಡಿಯೋ ಮಾಡ್ತಾರೆ, ಸಲ್ಯೂಟ್ ಹೊಡಿತಾರೆ. ಆಯ್ತಪ್ಪ ಅಂತ ನಿನ್ನ ಜೊತೆ ನಾ ಕೆಲಸ ಮಾಡಬೇಕು ಅಂತ, ನಿನ್ನ ಜೊತೆ ನೀನು ನೋಡಿ ನಾನು ಬದಲಾಗಬೇಕು ಅಂತ ಅಂತಾರೆ ಸರ್.
0: ಅದ್ಭುತ. ಆಮೇಲೆ ಈಗ ಹೇಗಿದೆ, ಇಷ್ಟು ದಿನ ಆಯಿತು ಈ ಒಂದು ಆಕ್ಸಿಡೆಂಟ್ ಆಗಿ, ಈಗ ಹೇಗಿದೆ ನಿಮ್ಮ ಒಂದು ಪೊಸಿಷನ್?
2: ಸರ್ ಈಗ ಲೈಫ್ ತುಂಬ ಚೆನ್ನಾಗಿದೆ, ಇದು ಬದಲಾಗಿದೆ ಸರ್. ನಾನು ಹೆಂಗೆ ಎಲ್ಲ ಇಡೀ ಹೊರಗಡೆ ಜಗತ್ತು ಹೆಂಗಿದೆ ಎಲ್ಲ ತಿಳ್ಕೊತಾ ಇದ್ದೀನಿ ಸರ್. ಭಾಳ ಅಂದ್ರೆ ಭಾಳ ಖುಷಿ ಇದೆ ನಮ್ಮ ಪಾಲ್ ಸಮಸ್ಯೆ ನೋಡಿದ್ರೆ. ಭಾಳ ಭಾಳ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ನಾನು.
0: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ದ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಫಲಾನುಭವಿಗಳಾದ ಶ್ರೀ ಕೃಷ್ಣ ಲಮಾಣಿ ಅವರು ಕಾರ್ಯಕ್ರಮದಲ್ಲಿ ಅನುಭವಗಳನ್ನು ಆ್ಯಂಡ್ ಚಾಲೆಂಜಸ್ಗಳನ್ನು ಹಂಚಿಕೊಂಡ್ರು.
2: ಮೋಟಿವೇಶನ್ ಆಗಿ ದುಡ್ಕೊಂಡು ತಿನ್ನುವಂತ ಏನಾರು ಕಲೀರಿ. ಮನೆಯಲ್ಲಿ ಕುಂತ್ರೆ ಟೆನ್ಷನ್ ಆಗುತ್ತೆ, ಹೊರಗಡೆ ಬಂದಾಗ ನಮ್ಗೆ ಏನು ಮಾಡಬೇಕು ಏನಿಲ್ಲ ಅಂತೇಳಿ ಎಲ್ಲ ಅರ್ಥ ಆಗುತ್ತೆ. ದಯಮಾಡಿ ಎಲ್ಲರೂ ಹೊರಗಿರಬಣ್ಣಿ, ಎಲ್ಲರೂ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಬಹುದು.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಬಹುಮೂಲ್ಯ ಸಮಯ ಹಾಗೂ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ.
2: ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದಗಳು. ಎ ಪಿ ಡಿ ಸಂಸ್ಥೆ ಹಾಗೂ ಸೆಲ್ಕೋ ಫೌಂಡೇಶನ್ ಪಾಲ್ಸಂ ಸರ್, ಶೀತಲ್ ಮೇಡಮ್ ಅವರಿಗೆ ಹಾಗೂ ನಿಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಡಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: ಎಸ್ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ, ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE Academy of Higher Education and Research School of Music ವತಿಯಿಂದ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ. 7 ವರ್ಷದಿಂದ 15 ವರ್ಷದ ಮಕ್ಕಳಿಗಾಗಿ ಸಂಗೀತ, ತಬ್ಲಾ, ಹಾರ್ಮೋನಿಯಂ ಮತ್ತು ಭರತನಾಟ್ಯ. 15 ದಿನದ ಬೇಸಿಗೆ ಶಿಬಿರ 4 ಮೇ 2026 ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 3 ರಿಂದ 6 ಗಂಟೆಯವರೆಗೆ. ಶುಲ್ಕ 500 ರೂಪಾಯಿ ಪ್ರತಿ ಚಟುವಟಿಕೆಗೆ. ಸ್ಥಳ KLE ಸಂಗೀತ ಮಹಾವಿದ್ಯಾಲಯ, JNMC ಆವರಣ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಅಥವಾ 9916467993 ಅಥವಾ 9096876447.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: माहेश्वरी अंध मुला मुलींच्या शाळेमध्ये 2026 आणि 27 या नूतन वर्षासाठी प्रवेश प्रक्रिया सुरू झाली आहे. पहिली ते 10वी पर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वी पर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ, पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्मदाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-406-9685, ಮೊಬೈಲ್ ಸಂಖ್ಯೆ 7760-477-279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Pharmacy College Umbalgavi 2016-17 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

whatever.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಆಗುವುದರಲ್ಲಿ ಸಂದೇಹವಿಲ್ಲ.

0: ಡಾಕ್ಟರ್ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು, ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ. ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್

0: ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ಧಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ಧಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನಿಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.